ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳಿದರೆ ಇಂದು ಬುಧವಾರ 2026 ಇಸ್ವಿಯ ಜುಲೈ ತಿಂಗಳ 8 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 17 ದಿನ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಜೈ ಶ್ರೀ ಹಂಡೆ ತಿಳಿಸುವ ಶುಭ ಮುಂಜಾವಿನ ನಮಸ್ಕಾರಗಳು. ಈಗ ಸಮಯ 5:58. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಮಾಣಿಕ್ ನೀಲಗಿ ಅವರಿಂದ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು ದೇಶಭಕ್ತಿಗೀತೆ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರ ರಚನೆ ವೃಂದಗಾನದಲ್ಲಿ ಕೇಳುವಿರಿ 6:35. ಇನ್ನು ಅಮರೇಶ್ ಆಶಿಹಾಳ್ ಅವರಿಂದ 6:40 ರೈತರಿಗೆ ಸಲಹೆಯನ್ನು ಕೇಳುವಿರಿ. 6:45 ಜಾನಪದ ಗೀತೆಗಳು. ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವುದು. ಇನ್ನು 7:45 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ವಚನ ಗಾಯನ ಕಾರ್ಯಕ್ರಮ ವಿವಿಧ ಕಲಾವಿದರ ಧ್ವನಿಗಳಲ್ಲಿ. ಇನ್ನು ಪ್ರಕಟಣೆಗಳನ್ನು ಆಲಿಸುವಿರಿ 9:00. 9:05 ಭಾವಗೀತೆಗಳ ಕಾರ್ಯಕ್ರಮ. 10:02 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮ್ಮಾಜಿ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳುವಿರಿ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಹೃದಯ ಕಾಯಿಲೆಗಳಿಗೆ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 1:30 ಚೈತ್ರವನ. ಲಕ್ಷ್ಮೀಶನ ಜಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೇದವತಿ. 3:00 FM 102.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಲಿಂಗಸೂರಿನ ನೃತ್ಯ ಕಲಾವಿದ ಅಭಿವರ್ಧನ್. ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕಲಮಾಲ ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆಯನ್ನು ಕೇಳುವಿರಿ. ಏಳು:20 ಜಾನಪದ ಸಂಗೀತ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಮತ್ತು ಸಂಗಡಿಗರಿಂದ ದೊಡ್ಡ ಆಟದ ಪದಗಳನ್ನು ಆಲಿಸುರಿ. 7:45 ಚಿತ್ರಗೀತೆಗಳು. 8:30 ಜಾನಪದ ಸಂಗೀತ ಕಾರ್ಯಕ್ರಮ. ಹುಲಿ ಹೈದರ್ ಗ್ರಾಮದ ಐಹೊಳೆ ಮತ್ತು ಸಂಗಡಿಗರಿಂದ ದೊಡ್ಡ ಆಟದ ಪದಗಳನ್ನು ಆಲಿಸುವಿರಿ. ಈ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. ಬೆಂಗಳೂರು ಕೇಂದ್ರದಿಂದ 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಹಾಗೂ ಕುಸ್ತಿಪಟು BM ಶ್ರೀನಿವಾಸ್ ಅವರ ಜೊತೆ ಸಂದರ್ಶನ. ಈ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನವನ್ನು ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವು. ಇವು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:10. ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯವಾಗುತ್ತಲಿದೆ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ.

0: ಇನ್ನೀಗ ಚಿಂತನ ಮಾಣಿಕ್ ನೇಳಗಿ ಅವರಿಂದ.
1: ಸಂಬಂಧಗಳು ಬದುಕಿನ ದಿಕ್ಕನ್ನು ಬದಲಿಸುತ್ತವೆ. ಒಳ್ಳೆಯ ಸಂಬಂಧಗಳು ಜೀವನದ ಸೌಂದರ್ಯವನ್ನು ಹೆಚ್ಚಿಸಿ ಆನಂದದ ಕಡಲೆಡೆಗೆ ಕೊಂಡೊಯ್ಯುತ್ತವೆ. ಆಗ ಬದುಕು ಹಗರವೆನಿಸಿ ಮನ ಉಲ್ಲಾಸದಲ್ಲಿ ತೇಲುತ್ತದೆ. ಕೆಟ್ಟ ಸಂಬಂಧಗಳು ಬಾಳಿಗೆ ಕೆಟ್ಟ ತಿರುವು ನೀಡಿ ಅಪಘಾತಗಳಿಗೆ ಈಡು ಮಾಡಿ ದುಃಖಮಯ ಬದುಕಾಗಿಸಿ ಚಿಂತೆಗಳ ಗೂಡಾಗಿಸಿ ದುರಂತದಲ್ಲಿ ಕೊನೆಗೊಳಿಸಲೂ ಬಹುದು. ಮನುಜ ಮಧುರ ಸಂಬಂಧಗಳತ್ತ ಹೆಚ್ಚು ಗಮನ ಕೊಡಬೇಕಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ವ್ಯಕ್ತಿ ಸಂಬಂಧಗಳಿಂದ ದೂರವಾಗುತ್ತಿದ್ದಾನೆ. ತನ್ನ ಮಡದಿ, ಮಕ್ಕಳು, ತಾಯಿ, ತಂದೆಯವರೊಂದಿಗೂ ಹೆಚ್ಚು ಬೆರೆಯದೆ ಹಬ್ಬಗಳ ದಿನದಂದು ಸಹ ಕುಟುಂಬಗಳಿಂದ ದೂರ ಇರುತ್ತಿರುವುದು ನೋವಿನ ಸಂಗತಿ. ಹಣವಂತರು ದುಡ್ಡಿದ್ದವರ ಜೊತೆ ಹೆಚ್ಚು ಸಂಬಂಧಗಳನ್ನು ಬೆಳೆಸಿ ಆರ್ಥಿಕವಾಗಿ ಅವರ ಸಂಬಂಧಗಳು ಕುಸಿದಾಗ ಅವರ ಜೊತೆಗಿನ ಬಾಂಧವ್ಯ ಕಡಿದುಕೊಂಡು ಅವರಿಗೆ ಮಾನವೀಯ ದೃಷ್ಟಿಯಿಂದಲೂ ಸಹ ಸಂತೈಸದೆ ಅವರಿಗೆ ನಡುನೀರಿನಲ್ಲಿ ಬಿಟ್ಟು ಬಿಡುತ್ತಿರುವುದು ಸರ್ವಸಾಮಾನ್ಯವಾಗಿದೆ. ಹೆತ್ತ ತಂದೆ ತಾಯಿಗಳನ್ನು ಉಳ್ಳವರು ಮನೆಯಲ್ಲಿ ಆರೈಕೆ ಮಾಡುವುದು ಮರೆತಿದ್ದಾರೆ. ಜೀವಂತ ದೇವರುಗಳಾದ ಮಾತಾಪಿತರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವ ವಿಷಯ ನೋಡಿದರೆ ಕರಳು ಕಿತ್ತು ಬರುತ್ತದೆ. ತಮ್ಮ ಇಡೀ ಬದುಕೆ ಮಕ್ಕಳಿಗಾಗಿ ಮೀಸಲಿಟ್ಟು ಅರೆ ಹೊಟ್ಟೆಯಲ್ಲಿ ಉಂಡು ಮಕ್ಕಳಿಗೆ ಯಾವುದೇ ತೆರದಲ್ಲಿ ಕೊರತೆಯಾಗದಂತೆ ನೋಡಿಕೊಂಡು ಮಳೆ ಬಿಸಿಲೆನ್ನದೆ ಹಗಲಿರಳು ದುಡಿದು ಯಾವುದಕ್ಕೂ ಕಡಿಮೆಯಾಗದಂತೆ ಎಚ್ಚರ ವಹಿಸಿ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ಓದಿಸಿದ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ದೂಡುತ್ತಿರುವುದು ಕರಳು ಕಿವುಚುವ ಕೆಲಸ. ಆರ್ಥಿಕವಾಗಿ ಸಬಲರಾದ ಬಹುತೇಕರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗದವರ ಸಂಬಂಧಗಳನ್ನು ನಯವಾಗಿ ಕಡಿದುಕೊಳ್ಳುತ್ತಿರುವುದು ಅಮಾನವೀಯ ಲಕ್ಷಣ. ಉದ್ದುದ್ದ ಭಾಷಣ ಮಾಡುತ್ತಿರುವವರು ಉನ್ನತ ಶಿಕ್ಷಣ ಪಡೆದ ಹಲವರು ಗಟ್ಟಿ ಸಂಬಂಧಗಳಿಂದ ಅಂತರ ಕಾಪಾಡಿಕೊಂಡಿದ್ದಾರೆ. ನೆಂಟರಿಷ್ಟರ ಜೊತೆಗಿನ ಸಂಬಂಧಗಳು ಸಹ ಹೆಚ್ಚು ಮಧುರತೆಯಿಂದ ಕೂಡಿರುವುದಿಲ್ಲ. ಗಂಡ ಹೆಂಡತಿಯ ಸಂಬಂಧಗಳು ಕೆಲವರಲ್ಲಿ ಹಳಸುತ್ತಿವೆ. ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರಲು ಕಾರಣ. ಮಕ್ಕಳು ತಂದೆ ತಾಯಿಯನ್ನು ಅನುಸರಿಸಿ ಬೆಳೆಯುತ್ತಾರೆ. ನಾವು ಯಾರನ್ನು ಪ್ರೀತಿಸುವೆವೋ ಅವರಿಗೆ ಮಕ್ಕಳು ಸಹ ಪ್ರೀತಿಸುತ್ತಾರೆ. ನಾವು ದ್ವೇಷಿಸಿದರೆ ಅವರೂ ಸಹ ದ್ವೇಷ ಭಾವನೆಯಿಂದಲೇ ನೋಡುತ್ತಾರೆ. ದ್ವೇಷ, ಅಸೂಯೆ, ಅಹಂಕಾರಗಳು ಸಂಬಂಧ ಹದಗೆಡಲು ಕಾರಣವೆನ್ನಲಡ್ಡಿಯಿಲ್ಲ. ಇವುಗಳು ನಮ್ಮ ಮನಗಳಿಂದ ಹೊರಹಾಕಬೇಕಾಗಿದೆ. ಮನವನ್ನು ಕಲುಷಿತಗೊಳಿಸಿ ಸಂಬಂಧಗಳನ್ನು ಹಾಳು ಮಾಡುತ್ತಿರುವ ಇವುಗಳಿಂದ ಮನುಷ್ಯ ಎಚ್ಚರದಿಂದ ಇರಬೇಕಾಗಿದೆ. ಬದುಕಿನಲ್ಲಿ ಏಳು ಬೀಳುಗಳು ಸಮುದ್ರದ ಅಲೆಯಂತೆ ಬಂದು ಹೋಗುತ್ತವೆ. ಉತ್ತಮ ಸಂಬಂಧಗಳು ಕಷ್ಟದ ಕಾಲದಲ್ಲಿ ನೆರವಿಗೆ ಬಂದು ನಮ್ಮನ್ನು ರಕ್ಷಿಸಿ ಪೋಷಿಸುತ್ತವೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು, ಬಾಲ್ಯದ ಗೆಳೆಯರು, ನೆರೆಹೊರೆಯವರ ಸಂಬಂಧಗಳನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಬದುಕಿನಲ್ಲಿ ಬಡತನ ಸಿರಿತನ ಶಾಶ್ವತವಲ್ಲ. ಸಂಬಂಧಗಳು ಎಂದೆಂದಿಗೂ ಹಸಿರು ಬಳ್ಳಿಯಂತೆ ಸದಾಕಾಲ ಚಿಗುರೊಡೆದು ಬೆಳೆಯುತ್ತಿರಬೇಕು. ಆನಂದ ಮತ್ತು ನೆಮ್ಮದಿ ಸದಾ ಮನದೊಳಗಿರಬೇಕಾದರೆ ಉತ್ತಮ ಸಂಬಂಧಗಳು ಬದುಕಿನ ಅವಿಭಾಜ್ಯ ಅಂಗವಾಗಿರಬೇಕು. ಕಷ್ಟಕಾಲದಲ್ಲಿ ನೆರವಿಗೆ ಧಾವಿಸುವುದು, ದುಃಖ ದುಮ್ಮಾನಗಳಲ್ಲಿ ಸಾಂತ್ವನ ಹೇಳುವುದು, ನೋವಿಗೆ ಸ್ಪಂದಿಸಿ ಅವುಗಳ ಪರಿಹಾರಕ್ಕೆ ಸಹಾಯಹಸ್ತ ಚಾಚುವುದರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ. ಜೊತೆಗೆ ಅನಂತ ಕಾಲದವರೆಗೆ ಜೀವಂತವಾಗಿರುತ್ತವೆ. ಈ ಬಗೆಯಲ್ಲಿ ನಾವು ಬಂಧು ಬಳಗ ನೆರೆಹೊರೆಯವರ ಸಂಗಡ ಬೆರೆತು ಬಾಳಲು ಅದುವೇ ಸಿಹಿ ಮಾವಿನ ಹೋಳು. ಅಸೂಯೆ ಅಹಂಕಾರ ಗರ್ವ ಅಳಿದು ಸಂಬಂಧಗಳು ಬೆಳೆದು ಹೆಮ್ಮರವಾಗಲಿ. ಸಂತಸದ ಬಾಳು ಎಲ್ಲರದಾಗಲಿ.
0: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆಯೇ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ, ಸಿದ್ದಲಿಂಗಯ್ಯ ಪಟ್ಟಣಶೆಟ್ಟಿಯವರ ರಚನೆ, ವೃಂದಗಾನದಲ್ಲಿ.

ಇದುವರೆಗೆ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ರಚನೆಯನ್ನು ವೃಂದಗಾನದಲ್ಲಿ ಕೇಳಿದ್ರಿ. ದೇಶಭಕ್ತಿ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:40. ಈಗ ಕೇಳಿ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆಯನ್ನ.
1: ಬೇಸಿಗೆ ಬಂತಂದರೆ ಸಾಕು, ಬೆಂಕಿ ಅವಘಡಗಳು ಅಥವಾ ಈ ಬೆಂಕಿ ಆಕಸ್ಮಿಕದ ಒಂದು ಅವಘಡಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಬೇಸಿಗೆ ಸಮಯದಲ್ಲಿ ತಮ್ಮ ಜಾನುವಾರುಗಳಿಗೆ ಬೇಕಾದಂತಹ ಒಂದು ಹುಲ್ಲಾಗಿರಬಹುದು, ದಂಟಾಗಿರಬಹುದು ಅಥವಾ ಮೇವಾಗಿರಬಹುದು, ಇವುಗಳನ್ನು ಸಂಗ್ರಹಿಸಿಡುವುದು ಸಾಮಾನ್ಯ. ಬಿಸಿಲಿನ ತಾಪದಿಂದ ಆಕಸ್ಮಿಕವಾಗಿ ಬೆಂಕಿ ಅವಘಡಗಳು ಹೆಚ್ಚಾಗಿ ತಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡಿಕೊಳ್ಳುವುದೇ ದೊಡ್ಡ ಸಮಸ್ಯೆಯಾಗಿದೆ. ಈ ನಿಟ್ಟಿನಲ್ಲಿ ಜಾನುವಾರು ಸಾಕಾಣಿಕೆದಾರರು ಅಥವಾ ಈ ನಾಗರಿಕರು ಈ ಆಕಸ್ಮಿಕ ಬೆಂಕಿ ಅವಘಡಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಹೊಂದಿರಬೇಕಾಗ್ತದೆ. ಬೆಂಕಿ ದೊಡ್ಡದಿರಲಿ ಚಿಕ್ಕದಿರಲಿ, ಸಹಾಯಕ್ಕಾಗಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ದೂರವಾಣಿ ಸಂಖ್ಯೆ ಮುಖಾಂತರ ಸಂಪರ್ಕಿಸುವುದು ಉತ್ತಮ. ಮುಖ್ಯವಾಗಿ ಈ ಒಂದು ತುರ್ತು ಸೇವೆಗಳ ಸಂಖ್ಯೆಯನ್ನು ಹೇಳೋದಾದರೆ 112 ಮತ್ತು 101 ಈ ಒಂದು ಸಹಾಯವಾಣಿಗೆ ಸಂಪರ್ಕ ಮಾಡಿದರೆ ತಕ್ಷಣ ಸಾಧ್ಯವಾದಷ್ಟು ಬೆಂಕಿಯ ಅವಘಡಗಳನ್ನು ತಗ್ಗಿಸಬಹುದು. ಮುಖ್ಯವಾಗಿ ಮನೆಗಳಿಗೆ, ಹುಲ್ಲಿನ ಬಣವೆಗಳಿಗೆ, ಮರದ ರಾಸಿಗೆ ಬೆಂಕಿಯಾದಾಗ ಸಾಕಷ್ಟು ಮರಗಳು ಮತ್ತು ನೀರನ್ನು ಸುರಿಬೇಕು. ಸೀಮೆ ಎಣ್ಣೆ, ಪೆಟ್ರೋಲ್ ಅಥವಾ ಇತರೆ ಎಣ್ಣೆ ಪದಾರ್ಥಗಳಿಗೆ ಬೆಂಕಿ ತಗಲಿದಾಗ ನೀರನ್ನು ಸುರಿಬಾರದು. ನೀರು ಭಾರವಾಗಿದ್ದರಿಂದ ಕೆಳಗಿಳಿದು ಬೆಂಕಿಯ ರಭಸ ಹೆಚ್ಚಾಗುತ್ತದೆ ಹಾಗೂ ಬೆಂಕಿಯು ಮನೆಯ ಬೇರೆ ಕಡೆಗೂ ಹರಡುವ ಸಾಧ್ಯತೆ ಇರೋದರಿಂದ ಇಂತಹ ಸಂದರ್ಭದಲ್ಲಿ ಬೆಂಕಿ ಆರಿಸಲು ಹೆಚ್ಚಿನ ಮರಗಳನ್ನು ಬಳಸಬೇಕು. ವಿದ್ಯುತ್ ವಲಯಗಳಲ್ಲಿ ಕೆಲಸ ಮಾಡುವಾಗ ಮರದ ಹಲಗೆ ಅಥವಾ ರಬ್ಬರ್ ಸೀಟ್ ಮೇಲೆ ಕುಂತು ಕೆಲಸವನ್ನು ಅಥವಾ ನಿಂತು ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವುದೇ ವಿದ್ಯುತ್ ಬೆಂಕಿಯಾದಾಗ ನೀರನ್ನು ಬಳಸಬಾರ್ದು. ಬದಲಾಗಿ ತಕ್ಷಣವೇ ಮೇನ್ ಸ್ವಿಚ್ ಅನ್ನು ಆಫ್ ಮಾಡಬೇಕು ಹಾಗೂ ಮರಗಳನ್ನು ಎರಚಬೇಕು. ಉರಿಯುತ್ತಿರುವ ಸ್ಟೌವ್ಗೆ ಸೀಮೆಎಣ್ಣೆ ತುಂಬಲು ಪ್ರಯತ್ನಿಸಬಾರ್ದು. ಒಂದು ವೇಳೆ ಪಂಪ್ ಸ್ಟೌವ್ ಆಗಿದ್ದಲ್ಲಿ ಇದಕ್ಕೆ ಎಷ್ಟು ಫ್ರೆಷರ್ ಬೇಕೋ ಅಷ್ಟೇ ಫ್ರೆಷರನ್ನು ಹಾಕಬೇಕಾಗ್ತದೆ. ಹೆಚ್ಚಾಗಿ ಫ್ರೆಷರನ್ನು ತುಂಬುವುದರಿಂದ ಅದು ಸ್ಫೋಟಗೊಳ್ಳುವಂತಹ ಒಂದು ಸಾಧ್ಯತೆಗಳು ಇರ್ತವೆ. ಒಲೆಯ ಮೇಲೆ ಇಟ್ಟಿರುವಂತಹ ಪಾತ್ರೆಗಳನ್ನು ಹೊರತೆಗೆಯಲು ಸೀರೆ ಅಥವಾ ಉಣ್ಣೆ ಉಟ್ಟ ಬಟ್ಟೆಯ ಇತರೆ ಭಾಗಗಳನ್ನು ಉಪಯೋಗಿಸಬಾರ್ದು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಮೇಲ್ತಟ್ಟೆ ಅಪ್ರಾನನ್ನು ಬಳಸಬೇಕಾಗ್ತದೆ. ಮೆಷಿನರಿಗಳು, ಯಂತ್ರ ಸಾಮಾನುಗಳು, ಕಾರು, ಮೋಟಾರುಗಳು, ಇಂಜಿನ್ ಬೆಂಕಿ ತಗುಲಿದಾಗ ನೀರನ್ನು ಸುರಿಸಬಾರ್ದು. ಮರಳು ಮತ್ತು ಮಣ್ಣನ್ನು ಬಳಸಿ ಅಥವಾ DCP ಅಗ್ನಿ ನಂದಕವನ್ನು ಉಪಯೋಗಿಸಬೇಕು. ಪೆಟ್ರೋಲ್ ಇತರೆ ಅಪಾಯಕಾರಿ ವಸ್ತುಗಳನ್ನು ಮನೆಯ ಯಾವುದೇ ಭಾಗದಲ್ಲಿ ಶೇಖರಿಸಿಡಬಾರ್ದು. ಬೆಂಕಿ ತಗುಲುವ ಸಂಭವ ಇದರಿಂದ ಹೆಚ್ಚಾಗಿರ್ತದೆ. ಉಟ್ಟ ಬಟ್ಟೆಗೆ ಅಥವಾ ಮೈಗೆ ಬೆಂಕಿ ತಗಲಿದಾಗ ಕೂಡಲೇ ಕಂಬಳಿ ಅಥವಾ ದಪ್ಪನೆಯ ಹೊದಿಕೆ ಬಟ್ಟೆಯನ್ನು ಮೈಗೆ ಸುತ್ತಿದಾಗ ನೆಲದ ಮೇಲೆ 2-3 ಸಾರಿ ಹೊರಳಾಡಬೇಕು. ಮೈಗೆ ಬೆಂಕಿ ಅಂಟಿದಾಗ ಶುದ್ಧವಾದ ಹಾಗೂ ತಂಪಾದ ನೀರನ್ನು ಸುರಿಬೇಕು. ಇದರಿಂದ ಹೊರಗೆ ಓಡಾಡುವುದಕ್ಕೆ ಬಿಡಬೇಡಿ. ಅಂಗಡಿ ಮನೆಗಳಲ್ಲಿ ರಾತ್ರಿ ಬೀಗ ಹಾಕಿ ಹೋಗುವಾಗ ವಿದ್ಯುತ್ ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿ ಹೋಗಲು ಮರೆಯಬೇಡಿ. ಹಾಗೂ ದೇವರ ಫೋಟೋ ಮುಂದೆ ದೀಪ ಅಥವಾ ಗಂಧದ ಕಡ್ಡಿ ಹಚ್ಚಿದ್ದಲ್ಲಿ ನಂದಿಸಿ ಹೋಗಲು ಮರಿಬಾರ್ದು. ಒಂದು ಗುಡಿಸಲಿನಿಂದ ಮತ್ತೊಂದು ಗುಡಿಸಲಿಗೆ ಅಂತರ ಇದ್ದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಉಂಟಾದಾಗ ಹೆಚ್ಚಿನ ಅನಾಹುತವನ್ನು ತಪ್ಪಿಸಬಹುದಾಗಿದೆ. ಒಂದು ಹುಲ್ಲು ಬಣವೆಯಿಂದ ಮತ್ತೊಂದು ಹುಲ್ಲು ಬಣವೆಗೆ ಅಂತರ ಹಾಕಿದ್ದಲ್ಲಿ ಆಕಸ್ಮಿಕವಾಗಿ ಒಂದು ಬಣವೆಗೆ ಬೆಂಕಿ ಇಟ್ಟಾಗ ಹೆಚ್ಚಿನ ಹುಲ್ಲು ಬಣವೆಯನ್ನು ಬೆಂಕಿಯಿಂದ ರಕ್ಷಿಸಬಹುದಾಗಿದೆ. LPG ಸ್ಟೌವನ್ನು ಯಾವಾಗಲೂ ಸಿಲಿಂಡರ್ಗಿಂತ ಎತ್ತರವಾದ ಸ್ಥಳದಲ್ಲಿ ಇಟ್ಟು ಅಡಿಗೆಯನ್ನು ಮಾಡಬೇಕು. ಕೆಳಗೆ ಇಟ್ಟು ಅಡಿಗೆಯನ್ನು ಮಾಡಬಾರ್ದು. ಉಳಿಕೆ ಅನಿಲವನ್ನು ಪಡೆಯುವುದಕ್ಕೋಸ್ಕರ ಸಿಲಿಂಡರ್ ತಲೆ ಕೆಳಗೆ ಮಾಡಬಾರ್ದು ಅಥವಾ ಬಿಸಿ ನೀರಿನ ಪಾತ್ರೆಯಲ್ಲಿ ಇಡಬಾರ್ದು. ಮುಖ್ಯವಾಗಿ LPG ಸೋರುವಿಕೆ ಕಂಡುಬಂದಲ್ಲಿ ಪ್ರತಿ ಉಪಯೋಗದ ನಂತರ ಯಾವಾಗಲೂ ಬರ್ನರ್ ಅಥವಾ ರೆಗ್ಯುಲೇಟರ್ ವಾಲ್ಟನ್ನು ಸರಿಯಾಗಿ ಮುಚ್ಚಬೇಕು. ಮುಖ್ಯವಾಗಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ರೆಗ್ಯುಲೇಟರ್ ವಾಲ್ಟ್ ಮುಚ್ಚಿದೆಯೋ ಅಥವಾ ನಾವು ಆಫ್ ಮಾಡಿದೆಯೋ ಎಂಬುದನ್ನು ಖಾತ್ರಿ ಮಾಡಿಕೊಳ್ಬೇಕು ಮತ್ತು ರೆಗ್ಯುಲೇಟರ್ ವಾಲ್ಟನ್ನು ತಪ್ಪದೆ ಮುಚ್ಚಬೇಕು. ಅಡಿಗೆ ಅನಿಲವು ಗಾಳಿಗಿಂತ ಭಾರವಾಗಿರೋದ್ರಿಂದ ಸೋರಿರುವ ಬಗ್ಗೆ ಸಂಶಯ ಕಂಡುಬಂದರೆ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆಯಬೇಕು. LPG ಸೋರಿಕೆಯ ವಾಸನೆ ಕಂಡುಬಂದಲೇ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆದು ಗಾಳಿಯಾಡುವಂತೆ ವ್ಯವಸ್ಥೆಯನ್ನು ಮಾಡಬೇಕು. ಸ್ಥಳದಲ್ಲಿರುವ ಯಾವುದೇ ವಿದ್ಯುತ್ ಸ್ವಿಚ್ಚನ್ನು ಹಾಕಬಾರ್ದು ಅಥವಾ ನಿಲ್ಲಿಸಬಾರ್ದು. ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಸಾಬೂನಿನ ನೀರನ್ನು ಮಾತ್ರ ಬಳಸಿ. ಬದಲಾಗಿ ತೆರೆದ ದೀಪವನ್ನಾಗಲಿ, ಹೊತ್ತಿಸಿದ ಮೇಣದ ಬತ್ತಿಯನ್ನಾಗಲಿ, ಕೈ ಚಾರ್ಜ್ಗಳನ್ನಾಗಲಿ, ಬೆಂಕಿ ಪಟ್ಟಣವನ್ನಾಗಲಿ ಬಳಸಲು ಪ್ರಯತ್ನ ಮಾಡಬಾರ್ದು. ಇನ್ನು ಮುಂದೆ ಮುಖ್ಯವಾಗಿ ಅಡುಗೆ ಮನೆಗಳಲ್ಲಿ ಅನಿಲ ಸಿಲಿಂಡರ್ ಬೆಂಕಿ ಹತ್ತಿಕೊಂಡಾಗ ಸಾಧ್ಯವಿದ್ದರೆ ತಕ್ಷಣವೇ ಬೆಂಕಿಯನ್ನು ಒದ್ದೆ ಬಟ್ಟೆ ಅಥವಾ ಒದ್ದೆ ಗೋಣಿಚೀಲದಿಂದ ಮುಚ್ಚಿ ಆರಿಸಲು ಪ್ರಯತ್ನಿಸಬೇಕು. ಅನಿಲ ಸೋರುವಿಕೆಯೇ ಕಂಡುಬಂದರೆ ಅಥವಾ ಬೆಂಕಿ ಹತ್ತಿಕೊಂಡರೆ ಕೂಡಲೇ ಅಗ್ನಿಶಾಮಕ ಠಾಣೆ ಅಥವಾ ಸಂಬಂಧಪಟ್ಟರಿಕರಿಗೆ ತಿಳಿಸಲು ಪ್ರಯತ್ನ ಮಾಡಬೇಕು. ಎಲ್ಪಿಜಿ ಸ್ಟೌವ್ ಬಳಸಿದ ರಬ್ಬರ್ ಟ್ಯೂಬನ್ನು ಪ್ರತಿ 1.5 ವರ್ಷದಿಂದ 2 ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಬದಲಿಸಬೇಕು. ಅದು ಚೆನ್ನಾಗಿರುವುದು ಕಂಡು ಬಂದ ನಂತರವೇ ಅದನ್ನು ಬಳಸಬೇಕು. ನಗರದಲ್ಲಿ ಆಗಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಾಗಲಿ ಬೆಂಕಿ ಅನಾಹುತವಾದರೆ ಸಾರ್ವಜನಿಕರು ಗಾಬರಿಗೊಳ್ಳದೆ ಅವರ ಹೆಸರು, ದೂರವಾಣಿ ಸಂಖ್ಯೆ, ಯಾವ ತರಹದ ಬೆಂಕಿ, ಯಾವ ರಸ್ತೆ ಹಾಗೂ ಯಾವ ಊರು ಎಂಬುದನ್ನು ಸುಲಭವಾಗಿ ತಿಳಿಸಿದ್ದಲ್ಲಿ ಅಗ್ನಿಶಾಮಕ ದಳದವರು ಘಟನಾ ಸ್ಥಳಕ್ಕೆ ಬರಲು ಅನುಕೂಲವಾಗುತ್ತದೆ. ಅಗ್ನಿಶಾಮಕ ಸೇವೆಗಳ ವಾಹನಗಳು ರಸ್ತೆಯಲ್ಲಿ ಬರುವಾಗ ಪಾದಾಚಾರಿಗಳು, ಸೈಕಲ್ ಸವಾರರು, ವಾಹನ ಚಾಲಕರು ತಕ್ಷಣ ದಾರಿಯನ್ನು ಬಿಟ್ಟುಕೊಡಬೇಕು. ಮುಖ್ಯವಾಗಿ ಸುರಕ್ಷಿತ ಶಾಲೆ, ಸುರಕ್ಷಿತ ಆಸ್ಪತ್ರೆ ಹಾಗೂ ಸುರಕ್ಷಿತ ಅಗ್ನಿ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿಯೊಬ್ಬರು ಪ್ರಯತ್ನವನ್ನು ಮಾಡಬೇಕು. ಹೀಗಾದಾಗ ಮುಖ್ಯವಾಗಿ ಸಾರ್ವಜನಿಕರಾಗಿರ್ಬೋದು, ರೈತರಾಗಿರಬಹುದು, ಈ ಆಕಸ್ಮಿಕ ಬೆಂಕಿ ಅವಘಡಗಳ ಬಗ್ಗೆ ಜಾಗೃತಿಯನ್ನು ವಹಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಬಹುದು.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆಯನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜಾನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಲಿಂಗಸೂರು ತಾಲೂಕಿನ

0: ಇದುವರೆಗೆ ಲಿಂಗಸೂಗೂರು ತಾಲೂಕಿನ ಗುರುಗುಂಟಾ ಗ್ರಾಮದ ಗುಂಡಮ್ಮ ಮತ್ತು ಸಂಗಡಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದ್ರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 6:55 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾಝಾ. ಅಥ ವಾರ್ತಾ. ಭಾರತ ಇಂಡೋನೇಷಿಯಾ ರಣನೀತಿಕ ಸಹಭಾಗಿತ್ವಸ್ಯ ಸುದೃಢಹ್ವಾನಂ ಕುರ್ವನ್ ಪ್ರಧಾನಮಂತ್ರಿ ಮೋದಿ ಅವದತ್ ಯತ್ ಏತತ್ ನ ಕೇವಲಂ ದ್ವಯೋಃ ದೇಶಯೋಃ ಸಮೃದ್ಧೌ ಅಪಿತು ಕ್ಷೇತ್ರೀಯ ವೈಶ್ವಿಕ ಶಾಂತಿ ಸ್ಥಿರತಾಸು ಚ ಯೋಗದಾನಂ ಪ್ರದಾಸ್ಯತಿ ಇತಿ. ಜಕಾರ್ತಾ ನಗರೆ ಇಂಡೋನೇಷಿಯಾ ದೇಶಸ್ಯ ಸಂಸದಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಭಾರತಂ ವಿಕಾಸಸ್ಯ ಮಾರ್ಗಂ ಅನುಸರತಿ ನತು ವಿಸ್ತಾರವಾದಸ್ಯ.
2: भारत विस्तारवाद नहीं विकासवाद की नीति पर चलता है और इसलिए हम भारत में कहते हैं सबका साथ सबका विकास. आज मैं यही मंत्र यही भावना लेकर इंडोनेशिया के आप सभी सांसद सदस्यों के बीच आया हूँ. भारत और इंडोनेशिया के बीच समुद्र ताजा भविष्य का केंद्र है.
1: ಶ್ರೀಮೋದಿ ದ್ವಯೋಃ ದೇಶಯೋಃ ಜನಾನಾಂ ಲಾಭಾಯ ಯುಪಿಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಇತ್ಯೇತಾನ್ ಶಿಕ್ಷಾಂ ನವಾನವೇಷಣಂ ಚ ಸಮೇತ್ಯ ಆಂಕಿಕೀಯ ಸಾರ್ವಜನಿಕ ಅವಸಂರಚನಾಯಾಂ ಸಹಯೋಗಸ್ಯ ವರ್ಧನಾಯ ಅಪಿ ಬಲಂ ಪ್ರದತ್ತವಾನ್. ತತ್ಪೂರ್ವಂ ಪ್ರಧಾನಮಂತ್ರಿ ಮೋದಿ ಜಕಾರ್ತಾ ನಗರೆ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಿನಾ ಪ್ರಭೋವು ಸುಬಿಯಾಂತೋ ಇತ್ಯನೇನ ಸಹ ಪ್ರತಿನಿಧಿಮಂಡಲಸ್ತರೀಯ ವಾರ್ತಾಂ ಕೃತವಾನ್. ಉಭಯ ನೇತೃಭ್ಯಾಂ ಪರಸ್ಪರ ಹಿತಸ್ಯ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಜ್ಞಾಪನಪತ್ರಾಣಾಂ ಆದಾನ ಪ್ರದಾನಮಪಿ ಕೃತಂ. ಶ್ರೀಮೋದಿ ವರ್ಯಾಯ ಏಕಸ್ಮಿನ್ ಸಮಾರೋಹೇ ರಾಷ್ಟ್ರಪತಿನಾ ಪ್ರಭೋವು ಸುಬಿಯಾಂತೋ ಇತ್ಯನೇನ ಇಂಡೋನೇಷಿಯಾ ಗಣರಾಜ್ಯಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರಂ ಬಿಂತಾಂಗ ಆದಿಪೂರ್ಣ ಇತಿ ಪ್ರದತ್ತ. ಶಿಲಾತೈಲ ಪ್ರಾಕೃತಿಕ ವಾತೇಂಧನ ಮಂತ್ರಿ ಹರದೀಪ ಸಿಂಘಪುರಿ ಅವದತ್ ಯತ್ ಯದಿ ಅಂತಾರಾಷ್ಟ್ರೀಯ ಸ್ತರೆ ಅಶೋಧಿತ ತೈಲಸ್ಯ ಮೂಲ್ಯಾನಿ ಸ್ಥಿರಾನಿ ಉತವಾ ನ್ಯೂನಾನಿ ಭವಂತಿ ತರಿ ಆಂತರಿಕ್ ಪೆಟ್ರೋಲ್ ಡೀಸೆಲ್ ಇತ್ಯೇತಯೋಃ ಮೂಲ್ಯಾನಿ ಸಕಾರಾತ್ಮಕ ದಿಶಿ ಪ್ರವರ್ಧಂತೆ ಇತಿ ಅಪೇಕ್ಷಾ ಅಸ್ತಿ. ಮಂತ್ರಿ ವಿಶ್ವಾಸಂ ಪ್ರಕಟಿತವಾನ್ ಯತ್ ಉಪಭೋಕ್ತೃಭ್ಯಃ ದೃಕ್ಪಥಃ ಅನುಕೂಲಃ ಏವಸ್ತಿ ಯತಃ ವೈಶ್ವಿಕ ತೈಲ ವಾತೇಂಧನಾಪೂರ್ತಿಃ ನಿರಂತರಂ ವಿಸ್ತೃತ ಅಸ್ತಿ ಇತಿ. ನವದೆಹಲಿಯಾಂ ಅಸ್ಯ ವರ್ಷಸ್ಯ ವಿಕಸಿತ ಭಾರತ ಶಿಖರ ಸಮ್ಮೇಳನಂ ಸಂಬೋಧಯನ್ ಶ್ರೀಪುರಿ ಅವದತ್ ಯತ್ ಭಾರತೇನ ಅದ್ಯತನೀಯೇಷು ದಶಕೇಷು ವೈಶ್ವಿಕೋರ್ಜಾ ವ್ಯವಧಾನಾನಾಂ ಕೂಟನೀತಿಕ ಸಂವಾದಸ್ಯ ಸಮಾಯೋಜಿತ ನೀತಿಗತ ಹಸ್ತಕ್ಷೇಪಸ್ಯ ದೇಶೀಯೋತ್ಪಾದನ ವರ್ಧನಸ್ಯ ಆಯಾತಸ್ಯ ವಿವಿಧೀಕರಣಸ್ಯ ಚ ಸಂಯೋಜನ ಮಾಧ್ಯಮೇನ ಸಫಲತಯಾ ಸಮಾಧಾನಂ ಅಕರೋತಿತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅವದತ್ ಯತ್ ಭಾರತ ಬಹರೀನ ಸಹಭಾಗಿತ್ವ ನಿರಂತರಂ ಗಹನಂ ಭವತಿ. ಡಾಕ್ಟರ್ ಜಯಶಂಕರ ಹ್ಯಃ ಬಹರೀನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಯಾಃ ಸಮಾಪನಂ ಅಕರೋತ್. ಯಾತ್ರಾವಧೌ ಡಾಕ್ಟರ್ ಜಯಶಂಕರ ಬಹರೀನ್ ದೇಶಸ್ಯ ರಾಜ್ಞಾ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಇತ್ಯನೇನ ಸಹ ಮೇಲನಂ ಕೃತವಾನ್. ಅಸೌ ಉಪಪ್ರಧಾನಮಂತ್ರಿಣಾ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಇತ್ಯನೇನ ಸಹ ಅಪಿ ಮೇಲನಂ ಕೃತವಾನ್. ಏತಾಸು ಸಭಾಸು ವಿದೇಶಮಂತ್ರಿ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೇತ್ಯೇತಯೋಃ ಪಕ್ಷತಃ ಶುಭಕಾಮನಃ ಅಪಿ ಪ್ರೇಷಿತವಾನ್. ಪ್ರಧಾನಮಂತ್ರಿ ಕಾರ್ಯಾಲಯೇನ ವಿವಿಧ ಕ್ಷೇತ್ರೇಷು ಎಲ್ ನೀನೊ ಇತ್ಯಸ್ಯ ಸಂಭಾವ್ಯ ಪ್ರಭಾವಾನಾಂ ಸಜ್ಜತೋಪಾಯಾನಾಂ ಚ ಸಮೀಕ್ಷಾರ್ಥಂ ಪ್ರಧಾನಮಂತ್ರಿ ಕಾರ್ಯಾಲಯೇ ಉಚ್ಚಸ್ತರೀಯ ಸಮೀಕ್ಷಾ ಸಭಾ ಆಯೋಜಿತ. ಪ್ರಧಾನಮಂತ್ರಿಣಃ ಪ್ರಧಾನ ಸಚಿವಸ್ಯ ಡಾಕ್ಟರ್ ಪಿಕೆ ಮಿಶ್ರ ವರ್ಯಸ್ಯ ಅಧ್ಯಕ್ಷತಾಯಾಂ ಸೇವಾತೀರ್ಥೆ ಹ್ಯಃ ಇಯಂ ಸಭಾ ಆಯೋಜಿತಾ. ಅಸ್ಯಾಂ ಸಭಾಯಾಂ ಪಂಚದಶತೋಪ್ಯಧಿಕಾನಾಂ ಮಂತ್ರಾಲಯಾನಾಂ ಸಚಿವಾಃ ವರಿಷ್ಠಾಧಿಕಾರಿಣಃ ಚ ಉಪಸ್ಥಿತಾಃ ಆಸನ್. फुटबॉल क्रीडायां स्विट्जरलैंड देशः वैंकूवर नगरे पेनल्टी शूट आउट इत्येतस्यां क्रीडायां कोलंबिया देशं चत्वारि त्रीणि इत्यांकतरालेन पराजित्य चतुःपञ्चाशदधिक ऊनविंशति शततमात् वर्षात् प्रथमवारं फीफा विश्वकप क्रीडायाः प्रागुपान्त्यचक्रे प्रविष्टवान् इति वार्ताः।
0: आकाशवाणी रायचूर एफएम केंद्र। ಈಗ ಸಮಯ 7 ಗಂಟೆ।
2: एक प्रकार से
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್।

ಕೇಳಿದರೆ ಈ ಸಂಜೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿ ಬಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಲಿಂಗಸೂರಿನ ನೃತ್ಯ ಕಲಾವಿದ ಅಭಿವರ್ಧನ್. ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ವೆಂಜಿ. ಕೇಳಿಗರೆ ಈ ಸಂಜೆ 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕಲಮಾಲ ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗ್ತಲಿದೆ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ಧ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು, ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು, ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರಿ ಮಳೆಗೆ ಜಿಲ್ಲೆಯಲ್ಲಿ 5ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262239950 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು.
4: ನಮ್ಮ ಜಿಲ್ಲೆಯಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯಿತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ. 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 200 ಕ್ವಾರ್ಟರ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದ್ದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
0: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
5: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕು ತಿಳ್ಕೊಂಡು ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರಾ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆ ಇದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರ್ ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗ 79 ನಮಗ ಎನೆ ಮಳೆಯಾಗಿ 134% ಪ್ಲಸ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ದಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
6: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ 2ನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ಕಾರ.
0: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
7: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನು ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯ.

0: ಇದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡುಹಿಡಿಬೇಕಾದ್ರೆ, ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೆಯಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನು ತೆಗೆಯಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡೋದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂಥ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನೀಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ, ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು, ಅಂದ್ರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ. ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂಥ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನು ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನು ಹೇಳಿದೆ, ಈ ಕ್ಯೂಬಿಟ್ಗಳನ್ನು ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂಥ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತು ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಇವುಗಳನ್ನು ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂಥ ಕಣಗಳಲ್ಲಿ, ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನು ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂಥ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂಥ ಗುಣಲಕ್ಷಣಗಳು ಇರುತ್ತವೆ. ಇದನ್ನು ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನು ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನು ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಯನ್ನು ನಾವು ಬಳಸಿದ್ರೆ ಅದನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ, ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನ ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
1: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
0: ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನು ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತಹ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮದೇ ಆದಂತಹ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನು 1000 ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ಸು ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೆನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
1: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ.
1: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
0: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
1: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
0: ಖಂಡಿತ.
1: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
0: ಇಲ್ಲ, ಹಾಗೇನು ಆಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡೋದಿಲ್ಲ.
1: ಇನ್ನೊಂದು, ಈಗ ಎಲ್ಲಾ ಕಡೆ AI ಅದರದೇ ಹವಾ ಅಂತಾನೆ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
0: ಖಂಡಿತ, ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನ ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನು ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತಹ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
1: ಇಂದು ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ,
0: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ ಅಂತ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ. ಈ ಕ್ವಾಂಟಮ್ ಕಂಪ್ಯೂಟರ್ಗಳು ನಾನು ಈಗಾಗಲೇ ಹೇಳದಂತೆ ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನು ಬಳಕೆ ಮಾಡುವುದಕ್ಕೆ ಈ ರೀತಿಯಾದಂತಹ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನು ಕರಿತೀವಿ ಅಂದ್ರೆ ಭದ್ರತೆಯನ್ನು ಒದಗಿಸುವುದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ, ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನ ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಇದರ ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
1: ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:30. ಪ್ರಕಟಣೆಗಳು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಪ್ರಕಾರ PM ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ. 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕೇಳುಗರೆ, ಇದೇ ಶುಕ್ರವಾರ July 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 88, 2237 4 99, ಎಸ್ಟೇಟ್ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ July 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟ್ರಗಳ ಅಭಿವೃದ್ಧಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ಧಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭವೋ ಸುಬಿಯಾಂಟೊ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ಧತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾ ತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು, ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು, ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾಕ್ಟರ್ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾಕ್ಟರ್ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾಕ್ಟರ್ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾಕ್ಟರ್ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾಕ್ಟರ್ ಜೈಶಂಕರ್ ಅವರು ಪ್ರಸ್ತುತ ಕತಾರ್ ಬಹ್ರೇನ್ ಕುವೈತ್ ಒಮಾನ್ ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24 ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685 ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16 ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟನ್ನು 3-2 ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 201 ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಹರ್ಷಿತ್ ರಾಣಾ ತಲಾ 2 ಪಡೆದರು. 202 ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 76 ಔಟ್ ಆಯಿತು. ಮೊದಲ T20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. T20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್. 16 ಸುತ್ತಿನಲ್ಲಿ ಈಜಿಪ್ಟನ್ನು 3-2 ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಎಸ್ವಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ತಂದೆ ಮಕ್ಕಳು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಈಗ ಕೇಳಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು. ಗಾಯಕರು ಚಿತ್ರ ಹಾಗೂ ಇಳೆಯರಾಜ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಇಳೆಯರಾಜ. ಸಾಹಿತ್ಯ ದೊಡ್ಡರಂಗೇಗೌಡ.

0: ಡೋಟ್ ನಲ್ಲಿ ಯಾಕಾಡ್ತೀಯಾ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಜಿ ಉದಯ್ ಶಂಕರ್.

ಗಾರುಡವ ತಿಳಿದಡೆ ಹಾವಿನ ಸರಸವೇ ಲೇಸು. ವಚನಕಾರ ಮೋಳಿಗೆ ಮಾರಯ್ಯ. ರಾಗ ಜೈ ಜಯವಂತಿ. ತಾಳ ಝಪ್ತಾರ್ ಹಾಗೂ ದಾದ್ರ. ಗಾಯಕಿ ಸುವರ್ಣ ರಾಠೋಡ್. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಜಂಗಮ ಘನವೆಂಬೆನೆ ಬೇಡಿ ಕಿರಿದಾಯಿತ್ತು. ವಚನಕಾರ ಚನ್ನಬಸವಣ್ಣ, ರಾಗ ಮಧುವಂತಿ, ತಾಳ ಕೆಹರ್ವ, ಗಾಯಕ ಹಾಗೂ ಸಂಗೀತ ನಿರ್ದೇಶನ ಫಕೀರೇಶ್ ಕಣ್ವಿ.

ಕಾಯ ನನ್ನದೆಂದು ನಚ್ಚಬೇಡಿರು. ವಚನಕಾರ ಜಕ್ಕಣಯ್ಯ, ರಾಗ ತಿಲಕ್ ಕಾಮೋದ್, ತಾಳ ದಾದರ, ಗಾಯಕ ಹಾಗೂ ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಕಲ್ಲು ಮಣ್ಣು ಮರದಲ್ಲಿ ದೇವನಿದ್ದಹನೆಂದು. ವಚನಕಾರ ಮೋಳಿಗೆ ಮಾರಯ್ಯ. ರಾಗ ದಾನಿ, ತಾಳ ಕೆಹರವ, ಗಾಯಕಿ ಮಾಲಾಶ್ರೀ ಕಣವಿ, ಸಂಗೀತ ನಿರ್ದೇಶನ ಫಕೀರೇಶ್.

ಕೆಸರ ತೊಳೆವರಲ್ಲದೆ ಉದಗವ ತೊಳೆವರುಂಟೆ ಅಯ್ಯ. ವಚನಕಾರ ಮೋಳಿಗೆ ಮಾರಯ್ಯ. ರಾಗ್ ಕೇದಾರ್. ತಾಳ ದಾದರ. ಗಾಯಕ ಇಬ್ರಾಹಿಂ ಜಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:00. ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
3: 8700014242.
4: ಎಲ್ಲಾ ಜೀವಿಗಳ ಜೀವವೇ ಜಲ.
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡ್ದ್ರೆ ಹಳ್ಳ,
9: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
5: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
4: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
7: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
9: ನೀರು ಬರಿದಾದಷ್ಟು ಆತಂಕ,
5: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.

0: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 9:05. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಇಂದು ಆಯ್ದುಕೊಂಡಿದ್ದೇವೆ ಎಂಆರ್ ಕಮಲಾ ವಿರಚಿತ ಭಾವಗೀತೆಗಳನ್ನು ಮೊದಲಿಗೆ ಆಲಿಸಿ ಸಿ ಅಶ್ವಥ್ ಇವರ ಧ್ವನಿಯಲ್ಲಿ

ಇದುವರೆಗೆ ಎಂಆರ್ ಕಮಲಾ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್, ಪ್ರೇಮಲತಾ ದಿವಾಕರ್, ಮಂಗಳಾ ರವಿ, ಸಂಗೀತಾ ಕುಲಕರ್ಣಿ ಹಾಗೂ ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ ಆಲಿಸಿದರೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಅಮೃತವರ್ಷಿಣಿ ಚಿತ್ರದ ಗೀತೆಯನ್ನು. ಗಾಯಕರು ಎಸ್ವಿ ಬಾಲಸುಬ್ರಹ್ಮಣ್ಯಂ, ಈ ಗೀತೆಗೆ ಸಂಗೀತ ನೀಡಿದ್ದಾರೆ ದೇವ, ಸಾಹಿತ್ಯ ಕೆ ಕಲ್ಯಾಣ್.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈಗ ಕೇಳಿ ರಾಜೇಶಿವರ ಧ್ವನಿಯಲ್ಲಿ ಪಾರ್ಥ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್, ಸಾಹಿತ್ಯ ಕವಿರಾಜ್.

ಈಗ ಕೇಳಿ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆಯನ್ನು. ಗಾಯಕರು ಸುರೇಶ್ ಪೀಟರ್ ಹಾಗೂ ಬಿ ಜಯಶ್ರೀ. ಈ ಗೀತೆಗೆ ಸಂಗೀತ ನೀಡಿದರೆ ಮನೋಮೂರ್ತಿ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್.

ಈಗ ಕೇಳಿ ರಾಜೇಶ್ ಹಾಗೂ ಚೈತ್ರ ಇವರ ಧ್ವನಿಯಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಗುರುಕಿರಣ್ ಸಾಹಿತ್ಯ ಹೃದಯ ಶಿವ.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಮಹಾಕ್ಷತ್ರಿಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಈಗ ಕೇಳಿ ಹೇಮಂತ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೋತಿಗಳು ಸರ್ ಕೋತಿಗಳು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಹಂಸಲೇಖ, ಸಾಹಿತ್ಯ ಬಿ ಆರ್ ಲಕ್ಷ್ಮಣ್ ರಾವ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 10:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. 5 ಸಿಬ್ಬಂದಿಯನ್ನು ಹೊತ್ತಿದ್ದ ಬೋಯಿಂಗ್ 737 ಸರಕು ವಿಮಾನವು ಪಾಕಿಸ್ತಾನಕ್ಕೆ ತೆರಳುತ್ತಿದ್ದ ವೇಳೆ ನಾಪತ್ತೆಯಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾದಿಂದ ಕರಾಚಿಗೆ ತೆರಳುತ್ತಿದ್ದ ವಿಮಾನವು ಸಂಚಲನ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಎಂದು ಮಾಹಿತಿ ನೀಡಿದ ಬಳಿಕ ವಾಯು ಸಂಚಾರ ನಿಯಂತ್ರಣ ಕೇಂದ್ರದೊಂದಿಗೆ ಸಂಪರ್ಕ ಕಳೆದುಕೊಂಡಿದೆ. ವಿಂಬಲ್ಡನ್ ಟೆನಿಸ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿನ್ನರ್ ಸ್ಟ್ರಫ್ ಅವರನ್ನು 7-5, 7-6, 6-3 ನೇರ ಸೆಟ್ಗಳಿಂದ ಸೋಲಿಸಿದ್ದಾರೆ. ಅಟ್ಲಾಂಟದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16 ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:02
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆನಂದ ಭೈರವಿ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ಸೂರಟ್ ಅಶ್ವಥ್ ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಇದೆ. ಇಂದಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ರಾಗ ಶೀರ್ಷಿಕೆಯ ಹಾಡುಗಳು ನಿಮಗಾಗಿ.

ಈಗಷ್ಟೇ ಕೇಳಿದ್ರಲ್ಲ ಬಿಡುಗಡೆಯ ಬೇಡಿ ಚಿತ್ರದ ಹಾಡು, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಗೀತೆಯನ್ನು ಬರೆದಿದ್ರು, ರಾಜನಾಗೇಂದ್ರ ಅವರ ಸಂಗೀತ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋಣ. ಶ್ರಾವಣ ಬಂತು ಈ ಚಿತ್ರಕ್ಕಾಗಿ ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಗೀತೆಯನ್ನು ಕೇಳೋಣ. ವಾಣಿ ಜಯರಾಮ್ ಅವರ ಧ್ವನಿ ಕೂಡ ಈ ಗೀತೆಯಲ್ಲಿದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಸಿಂಹ ಜೋಡಿ ಚಿತ್ರದ ಹಾಡನ್ನು ಕೇಳಿದ್ರಿ. ಗೀತೆಯನ್ನ ಬರೆದವರು ಆರ್ ಎನ್ ಜಿ ಗೋಪಾಲ್, ಸಂಗೀತ ಸತ್ಯಂ ಅವರಿಂದ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪುನರ್ಜನ್ಮ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ಪಿ ಸುಶೀಲ ಅವರ ಧ್ವನಿ ಕೂಡ ಇದೆ. ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ದುಲಾಲ್ ಸೇನ್ ಅವರ ಸಂಗೀತ ಇದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 10:30. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042242.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಯಾರಿವನು ಚಿತ್ರದ ಹಾಡನ್ನ ಕೇಳಿದ್ರಿ. ಚಿವುದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಸ್ವರ್ಗದಲ್ಲಿ ಮದುವೆ ಚಿತ್ರದ ಹಾಡನ್ನ ಕೇಳೋಣ. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಇದು ಕೂಡ ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಸುಖ ಸಂಸಾರಕ್ಕೆ 12 ಸೂತ್ರಗಳು ಈ ಚಿತ್ರದ ಹಾಡು ಪ್ರಸಾರವಾಯಿತು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದೊಡ್ಡರಂಗೇಗೌಡ ಅವರ ರಚನೆಯನ್ನು ಚಕ್ರವರ್ತಿ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದರು. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಪ್ರೇಮವೇ ಬಾಳಿನ ಬೆಳಕು ಚಿತ್ರದ ಹಾಡನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ನನ್ನ ತಮ್ಮ ಚಿತ್ರಕ್ಕಾಗಿ ಪಿ ಸುಶೀಲ್ ಅವರು ಘಂಟಸಾಲ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದಂತಹ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲೊಂದು ಹಾಡು ಪ್ರಸಾರವಾಗ್ತದೆ, ಋತುಗಾನ ಚಿತ್ರದ ಹಾಡಿದು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ.
1: ವೇಳೆಗೆ 7531 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಜೊತೆಗೆ ನಿನ್ನೆ 82 ಅಡಿ ಇದ್ದ ನೀರಿನ ಪ್ರಮಾಣ ಇಂದು 84 ಅಡಿಗೆ ಏರಿಕೆಯಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಬೆಂಗಳೂರಿನ ಟಾರ್ಗೆಟ್ ಇಂಡಿಯಾಗೆ ಭೇಟಿ ನೀಡಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ವಿಧಾನಸೌಧದಲ್ಲಿ ನಡೆಯಲಿರುವ 12ನೇ ಕರ್ನಾಟಕ ಜಲಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರು ಭಾರತ ಚುನಾವಣಾ ಆಯೋಗವು ರಾಜ್ಯದಲ್ಲಿ ನಡೆಸುತ್ತಿರುವ 2026 ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 364 ಅಂಕಗಳು ಕುಸಿದು 77816 ಅಂಕಗಳ ತಲುಪಿದೆವು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 139 ಅಂಕಗಳು ಇಳಿಕೆ ಕಂಡು 24260 ಅಂಕಗಳಲ್ಲಿ ವಹಿವಾಟು ಆರಂಭಿಸಿದೆ. ವಿಂಬಲ್ಡನ್ ಟೆನಿಸ್ನ ಮಹಿಳಾ ಸಿಂಗಲ್ಸ್ನಲ್ಲಿ ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಆಟಗಾರ್ತಿ ಲಿಂಡಾ ನೋಸ್ಕೋವಾ ಬೆಲ್ಜಿಯಂನ ಎಲಿಸ್ ಮರ್ಟೆನ್ಸ್ ಅವರನ್ನು ಎದುರಿಸಲಿದ್ದಾರೆ. ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕ್ಯೂಸ್ಟೆಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. 11:03.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮುಂದಿನ ಕಾರ್ಯಕ್ರಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ನಿಮಗಾಗಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳುಗರೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಯಾವುದು ಅಂತ ನೀವು ಸೀಟ್ ಎಡ್ಜಲ್ಲಿ ಕೂತಿದ್ರೆ ಅದೇ ಚಿತ್ರದ ಗೀತೆ. ಅಂದರೆ ಸೀಟ್ ಎಡ್ಜ್ ಅನ್ನೋದು ಚಿತ್ರದ ಹೆಸರು. ಅರ್ಮಾನ್ ಮಲಿಕ್ ಅವರು ಧ್ವನಿಯಾಗಿದ್ದಾರೆ. ಸಿದ್ದು ಕೋಡಿಪುರ ಇವರು ಬರೆದಂತಹ ಗೀತೆಗೆ ಆಕಾಶ್ ಪರ್ವ ಅವರ ಧ್ವನಿ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಕಲ್ಟ್ ಚಿತ್ರದ್ದು, ರಂಜಿತಾ ಅವರ ಧ್ವನಿಯಲ್ಲಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

90.9 FM. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡುವ ಮುನ್ನ ಇವತ್ತಿನ ತಾರೆ ಯಾರು ಅಂತ ನೀವು ಕೇಳಬೇಕು ಅಂದ್ಕೊಂಡ್ರೆ ಸಂಜುವಿನ ಮಾತನ್ನು ಕೇಳಬೇಕು. ಆ ಸಂಜು ಭಾಗ ಎರಡರಲ್ಲೂ ತನ್ನ ಛಾಪನ್ನು ಮೂಡಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ನಮ್ಮೆಲ್ಲರ ಮೆಚ್ಚಿನ ಶ್ರೀನಗರ ಕಿಟ್ಟಿ ಅವರ ಜನ್ಮದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು.

ಇನ್ನು ಅನೇಕ ಗೆಳೆಯರು ಶ್ರೀನಗರ ಕಿಟ್ಟಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲ ಕೇಳುಗರ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ, ವಿವಿಧ ಭಾರತೀಯ ಆಡಳಿತ ವರ್ಗ ಮತ್ತು ವೈಯಕ್ತಿಕವಾಗಿ ಅವರಿಗೆ, ಅಂದರೆ ಶ್ರೀನಗರ ಕಿಟ್ಟಿಯವರಿಗೆ ಜನ್ಮದಿನದ ತುಂಬು ಪ್ರೀತಿಯ ಶುಭಾಶಯಗಳು ಮತ್ತೊಮ್ಮೆ ಅಂತ ಹೇಳ್ತಾ, ಅವ್ರು ಹುಟ್ಟಿದ್ದು 8 ಜುಲೈ 1977, ಮೂಲತಃ ಬೆಂಗಳೂರಿನವರೇ. ಅವರ ಹೆಸರಿನ ಜೊತೆ ಶ್ರೀನಗರ ಅಂತ ಕೇಳಿದಾಗೆ ನಮಗೆ ಗೊತ್ತಾಗುತ್ತೆ ಇದು ಕಿಟ್ಟಿಯವರೇ ಅಂತ. ಅವ್ರಿಗೆ ಕೃಷ್ಣ, ಅಭಯ್ ಅಂತೆಲ್ಲ ಕರೀತಾರೆ. ಇನ್ನು ಎಲ್ಲರೂ ಇಷ್ಟಪಟ್ಟು ಅವ್ರಿಗೆ ಕಿಟ್ಟಪ್ಪ ಅಂತಾರೆ, ಕಿಟ್ಟಿ ಅಂತಾರೆ. ಸೊ ಹಾಗಾಗಿ ಅವರ ಹೆಸರು ಕಿಟ್ಟಿ ಅಂತಲೇ ತುಂಬ ಜನರಿಗೆ ಹೆಸರುವಾಸಿಯಾಗಿದೆ, ತುಂಬ ಜನರಿಗೆ ಕೇಳಲ್ಪಡುತ್ತೆ. ಇನ್ನು ಶ್ರೀನಗರ ಕಿಟ್ಟಿಯವರು ತಮ್ಮ ಪ್ರಾರಂಭದ ದಿನಗಳಿಂದ ರಂಗಭೂಮಿ, ಧಾರಾವಾಹಿ, ಹಾಗೆಯೇ ಬಾಲ ಕಲಾವಿದರಾಗಿಯೂ ಸಹ ಅವರು ಅಭಿನಯವನ್ನು ಮಾಡಿದ್ದಾರೆ. ಅಭಿನಯ ಅವರ ಆಸಕ್ತಿ ಅಷ್ಟೇ ಅಲ್ಲ, ತುಂಬ ಇಷ್ಟದ ಕ್ಷೇತ್ರ. ನಟನಾಗಿ ತನ್ನ ಎಲ್ಲ ನಟನಾ ಕೌಶಲ್ಯವನ್ನು ಅಭಿನಯದ ಮುಖಾಂತರ ಜನರಿಗೆ ತಲುಪಿಸಬೇಕು. ಹಾಗೆಯೇ ನನ್ನಲ್ಲಿ ಒಬ್ಬ ನಟ ಖಂಡಿತ ಇದ್ದಾನೆ, ಅವನಿಗೆ ಇನ್ನಷ್ಟು ಮತ್ತಷ್ಟು ಪಾತ್ರಗಳು, ಚಾಲೆಂಜ್ ಮಾಡುವಂತಹ ಪಾತ್ರಗಳು ಸಿಗಬೇಕು ಅನ್ನುವುದು ಎಲ್ಲ ನಟರ ಆಶಯ ಹಾಗೂ ಇಂಗಿತ. ಹಾಗೆಯೇ ಶ್ರೀನಗರ ಕಿಟ್ಟಿಯವ್ರದ್ದು ಅದೇ ಆಸೆ. ಹಾಗಾಗಿ ಸಾಕಷ್ಟು ಪಾತ್ರಗಳಲ್ಲಿ ನಮ್ಮನ್ನು ಈಗಾಗಲೇ ರಂಜಿಸ್ತಾ ಇದ್ದಾರೆ, ರಂಜಿಸಿದ್ದಾರೆ. ಇನ್ನು ಅವರ ಅಭಿನಯದ ಇಂತಿನಿನ ಪ್ರೀತಿಯ ಚಿತ್ರ ಮಾತ್ರ ನಿಜವಾಗ್ಲೂ ಇವತ್ತಿಗೂ ಒಂದು ಸದಭಿರುಚಿಯ ಜೊತೆಗೆ ಅವರ ಅಭಿನಯವನ್ನು ಎತ್ತಿ ಹಿಡಿಯುವಂತಹ ಚಿತ್ರವಾಗಿ ನಿಲ್ಲುತ್ತೆ.

0: ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಶ್ರೀನಗರ ಕಿಟ್ಟಿ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಈ ದಿನ. ಇನ್ನು ಶ್ರೀನಗರ ಕಿಟ್ಟಿ ಅವರು ಪ್ರಾರಂಭದ ದಿನಗಳಲ್ಲಿ ಅನೇಕ ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದ್ದೆ. ಚಂದ್ರಿಕಾ, ಪ್ರೀತಿಗಾಗಿ, ಆನಂದ ಸಾಗರ, ಮನೆ ಮನೆ ಕಥೆ, ಹಾಗೇನೆ ಭೂಮಿ, ಎಲ್ಲ ಧಾರಾವಾಹಿಗಳಲ್ಲಿ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಪ್ರಾರಂಭದ ದಿನಗಳಲ್ಲಿ ಇವರು ಹಲವು ನೆಗೆಟಿವ್ ಶೇಡ್ ಅಂದರೆ ಖಳನಾಯಕನ ಪಾತ್ರಗಳಲ್ಲೂ ಅಭಿನಯ ಮಾಡಿದ್ದಾರೆ. ಚಂದ್ರ ಚಕೋರಿ, ಗೌಡ್ರು, ಲವ್ ಸ್ಟೋರಿ, ಆದಿ, ಅಯ್ಯ, ವಿಷ್ಣು ಸೇನ, ಈ ಎಲ್ಲ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ತಮ್ಮ ಹೆಸರು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಒಬ್ಬ ಒಳ್ಳೆಯ ನಟ ಖಂಡಿತ ಇದ್ದಾರೆ. ಅವರಿಗೆ ಒಂದು ಅವಕಾಶ ಸಿಕ್ಕರೆ ನಿಜವಾಗ್ಲೂ ತುಂಬ ಜೋರಾಗಿ ಮಿಂಚ್ತಾರೆ ಅವರು ಅಂತ ಎಲ್ಲರಿಗೂ ಕೇಳಲ್ಪಡುತ್ತೆ. ಆನಂತರ ಅವರಿಗೆ ಸಿಕ್ಕ ಅವಕಾಶವನ್ನು ಪೂರ್ತಿಯಾಗಿ ಬಳಸ್ಕೊಳ್ತಾರೆ. ಇಂತಿ ನಿನ್ನ ಪ್ರೀತಿಯ ಚಿತ್ರ, ಅದರಲ್ಲೂ ಸೂರಿ ಅವರ ನಿರ್ದೇಶನದ, ಅವರ ಗೆಳೆಯ ಇನ್ನು ಯೋಗರಾಜ್ ಭಟ್, ಸೂರಿ ಇವರೆಲ್ಲರೂ ಒಂದೇ ಪಾಳೆಯದ ಗೆಳೆಯರು ಅಂತ ಹೇಳಬಹುದು. ಹಕ್ಕಿ ಗೂಡು ಅಂತ ಒಂದು ಗೂಡನ್ನು ಮಾಡಿಕೊಂಡು ಅಲ್ಲಿ ಎಲ್ಲ ಗೆಳೆಯರು ಪ್ರತಿದಿನ ಭೇಟಿಯಾಗ್ತಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಮ್ಮ ಚಂದನ ವನದಲ್ಲಿ ನೆಲೆ ಊರ್ತಾರೆ. ಆ ಒಂದು ಗರಡಿಯಿಂದ ಬಂದಂತಹ ಪ್ರತಿಭೆಗಳೇ ಇವರೆಲ್ಲರೂ ಅಂತ ಹೇಳಬಹುದು. ವಿಜಯ್ ಅವರು, ಗಣೇಶ್ ಅವರು, ಹೀಗೆ ಇವರೆಲ್ಲರೂ ಒಂದೇ ಸಮಕಾಲೀನರಾಗಿ ಒಂದೊಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಅಭಿನಯ ಶೈಲಿ ಇದೆ, ತಮ್ಮದೇ ಆದ ಛಾಪನ್ನು ಖಂಡಿತ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಒಲವೇ ಜೀವನ, ಲೆಕ್ಕಾಚಾರ ಚಿತ್ರ ಸಹ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಯಾರೆಲ್ಲ ಚಿತ್ರವನ್ನು ನೋಡಿಲ್ಲ ಖಂಡಿತ ಒಮ್ಮೆ ನೋಡಿ ಅಂತ ಹೇಳ್ತಾ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ ಸಹ ಇದೆ. ಆನಂತರ ಜನುಮದ ಗೆಳತಿ, ಸವಾರಿ ಚಿತ್ರದ ಇವರ ಪಾತ್ರ, ಅದರಲ್ಲೂ ಗಾಳಿ ಸೀನು ಅನ್ನುವಂತಹ ಪಾತ್ರಕ್ಕೆ ಪ್ರಶಂಸೆಯ ಮಾತುಗಳು, ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳಿಂದ ಪುರಸ್ಕಾರಗಳು, ಖಾಸಗಿ ವಾಹಿನಿಯ ಅವರಿಂದ ಪುರಸ್ಕಾರಗಳು ಲಭಿಸುತ್ತೆ. ಇನ್ನು ಮಳೆ ಬರಲಿ, ಮಂಜು ಇರಲಿ, ಹಾಗೆಯೇ ಸ್ವಯಂವರ, ಮತ್ತೆ ಮುಂಗಾರು, ಸಂಜು ವೆಡ್ಸ್ ಗೀತ, ಮತ್ತೊಮ್ಮೆ ಅವರಿಗೆ ದೊಡ್ಡ ಮಟ್ಟಕ್ಕೆ ಬ್ರೇಕ್ ಕೊಟ್ಟಂತಹ ಚಿತ್ರ ಅಂತ ಹೇಳಬಹುದು. ಯಾಕೆಂದರೆ ಜೀವನ ಅಂದರೆ ಏರು ಪೇರು, ಬೆಳಗ್ಗೆ ಹೇಗೆ ನಮಗೆ ಸೂರ್ಯ ಹುಟ್ಟತಾನೋ ಹಾಗೆ ಸಂಜೆ ಮುಳುಗುವಂತಹ ಸಮಯ ಕತ್ತಲಾಗತ್ತೆ. ಹಾಗೆಯೇ ಜೀವನದಲ್ಲಿ ಕಷ್ಟ, ಸುಖ, ಗೆಲುವು, ಸೋಲು ಎಲ್ಲವೂ ಇರುತ್ತೆ. ಕೆಲವು ಚಿತ್ರಗಳು ಅಂದ್ಕೊಂಡಂತೆ ಆಗೋದಿಲ್ಲ, ಆದರೆ ಕೆಲವು ಚಿತ್ರಗಳು ನಿರೀಕ್ಷೆಯನ್ನು ಮೀರಿ ಹೆಸರು, ಕೀರ್ತಿ, ಹಣ ಎಲ್ಲವನ್ನ ತಂದುಕೊಡುತ್ತೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನೀವು ಸಹ ಶ್ರೀನಗರ ಕಿಟ್ಟಿ ಅವರ ಅಭಿನಯದ ಯಾವ ಚಿತ್ರ, ಯಾವ ಪಾತ್ರ, ಯಾವ ಹಾಡು ನಿಮಗೆ ತುಂಬ ಇಷ್ಟ ಆಗತ್ತೆ ಅಂತ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480919129. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ ಅಂತ ಹೇಳ್ತಾ, ಯಾವ ಚಿತ್ರ, ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ, ನೀವು ನೋಡಿದಂತಹ ಚಿತ್ರಗಳಲ್ಲಿ ಶ್ರೀನಗರ ಕಿಟ್ಟಿ ಅವರ ಅಭಿನಯ ಇದ್ದರೆ ಅದರಲ್ಲಿ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಳಿಸ್ಕೊಡಿ. ಇನ್ನು 10 ನಿಮಿಷದ ಕಾಲಾವಕಾಶ ಇದೆ. ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಹಲವಾರು ಚಿತ್ರಗಳು, ಪಾತ್ರಗಳು ಇವರಿಗೆ ಹೆಸರನ್ನು ತಂದುಕೊಡುತ್ತೆ. ಈಗಲೂ ನಟನೆಯನ್ನು ಮುಂದುವರಿಸ್ತಾ ಅನ್ನೋದಕ್ಕಿಂತ ಅವರಿಗೆ ನಿಜವಾಗ್ಲೂ ಆ ಪಾತ್ರ ಚಾಲೆಂಜಿಂಗ್ ಅನಿಸ್ಬೇಕು, ಅದರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು, ಅವರಿಗೆ ಒಂದು ಸ್ಪೇಸ್ ಇರಬೇಕು, ಆ ಪಾತ್ರದಿಂದ ಜನರು ಅವರನ್ನು ವಿಶೇಷವಾಗಿ ಗುರುತಿಸಬೇಕು ಅನ್ನುವಂತಹ ಪಾತ್ರಗಳನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಅಂತಹ ಪಾತ್ರಗಳಲ್ಲಿ ಅಭಿನಯ ಮಾಡಲು ಇಷ್ಟಪಡ್ತಾರೆ. ಹಾಗೆಯೇ ಇವರ ಅಭಿನಯದ ಇನ್ನಷ್ಟು ಚಿತ್ರಗಳು ಅನ್ನೋದಾದರೆ, ಹುಡುಗರು ಚಿತ್ರದ ಇವರ ಅಭಿನಯಕ್ಕೆ ಒಳ್ಳೆಯ ಹೆಸರು ತಂದುಕೊಡುತ್ತೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅನ್ನುವಂತಹ ಬಿರುದು ಸಹ ಇವರಿಗೆ ಆ ಒಂದು ಚಿತ್ರಕ್ಕೆ ಸಿಗುತ್ತೆ, ಸಂಜು ವಿಟ್ಸ್ ಗೀತ ಚಿತ್ರದ ನಂತರ. ನಂತರ ಕೊಕ್ಕೋ ಚಿತ್ರ ಬಹಳ ನಿರೀಕ್ಷೆ ಇರುತ್ತೆ, ಸೋಲುತ್ತೆ. ಹಾಗೆಯೇ ಪಂಚಾಮೃತ, ಕಿಲಾಡಿ ಕಿಟ್ಟಿ, ಟೋನಿ, ಅಪ್ಪಯ್ಯ, ಕರಿಯ ಕಣ್ಬಿಟ್ಟ, ಸವಾರಿ 2, ಈ ಚಿತ್ರ ಸಹ ಒಳ್ಳೆಯ ಹೆಸರು ತಂದುಕೊಡುತ್ತೆ ಇವರಿಗೆ. ಪಾರು ವೈಫ್ ಆಫ್ ದೇವದಾಸ್, ಬಹುಪರಾಕ್ ಚಿತ್ರ ದೊಡ್ಡ ಮಟ್ಟಕ್ಕೆ ಶಬ್ದವನ್ನು ಮಾಡುತ್ತೆ ಪ್ರಾರಂಭದ ದಿನಗಳಲ್ಲಿ, ಆದರೂ ಸಹ ನಿರೀಕ್ಷಿತ ಮಟ್ಟವನ್ನು ತಲುಪೋದಕ್ಕೆ ಇಡುತ್ತೆ. ಇನ್ನು ನಮಸ್ತೆ ಮೇಡಮ್, ವಾಟ್ಸಪ್ ಲವ್, ಸಿಲಿಕಾನ್ ಸಿಟಿ, ಅವತಾರ ಪುರುಷ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಗರುಡ ಗೌಳಿ ಚಿತ್ರದ ಇವರ ಪಾತ್ರ ವಿಭಿನ್ನವಾಗಿದೆ, ಹಾಗೆಯೇ ಬಹಳಷ್ಟು ಮಜಲುಗಳಲ್ಲಿ ಇಷ್ಟ ಆಗತ್ತೆ ಪಾತ್ರ. ವೀರಂ ಅವತಾರ ಪುರುಷ ಭಾಗ 2, ಸಂಜು ವಿಟ್ಸ್ ಗೀತ ಭಾಗ 2, ಮಾದೇವ ಲೇಟೆಸ್ಟ್ ರಿಲೀಸ್ ಅಂತ ಹೇಳಬಹುದು. ಇನ್ನು ಬಹಳಷ್ಟು ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದೆ, ಬಿಡುಗಡೆಯಾಗಲು ತಯಾರಾಗ್ತಾ ಇದೆ. ಇವರ ಪಾತ್ರಗಳಲ್ಲಿ ನಮಗೆ ನೋಡಲಿಕ್ಕೆ ಖಂಡಿತ ಸಿಗುತ್ತೆ. ಹಾಗೆಯೇ ಇವರ ವೈಯಕ್ತಿಕ ಬದುಕು ಅನ್ನೋದಾದರೆ, ಭಾವನಾ ಬೆಳಗೆರೆ ಇವರ ಮಡದಿ, ಮುದ್ದಾದ ಮಗು, ಸುಖಿ ಕುಟುಂಬ. ಭಾವನಾ ಬೆಳಗೆರೆ ಅವರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರವಿ ಬೆಳಗೆರೆ ಅವರ ಮಕ್ಕಳು.

ಬದುಕು ನಾಲ್ಕೇ ದಿನ, ಕದಿಯುವ ಖುಷಿಯ ನಾಲ್ಕು ಕ್ಷಣ. ಎಷ್ಟು ಚಂದದ ಹಾಡು ಅಲ್ವಾ? ಇನ್ನು ಅನೇಕರ ಸಂದೇಶಗಳು ಹರಿದು ಬಂದಿದೆ. ರಾಣಿಯವರು ಹಳೇಬೀಡಿನಿಂದ ನಮಗೆ ಸಂದೇಶವನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಹಾಡುಗಳು ಮಾಹಿತಿ, ಹಾಗೆಯೇ ಸಂಜು ವೆಟ್ಸ್ ಗೀತ, ನನಗೆ ತುಂಬ ಇಷ್ಟವಾದ ಚಿತ್ರ ನಟ ಶ್ರೀನಗರ ಕಿಟ್ಟಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಗುಡೇದ ಗುಡ್ಡದಿಂದ ವಿರೂಪಾಕ್ಷ, ಇವರು ಸಹ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಟೋನಿ ಚಿತ್ರ ಇಷ್ಟ ಆಗುತ್ತೆ ಅಂತ ನಂಬರ್ ಎಂಡಿಂಗ್ ವಿತ್ 2523 ಇವರು ಹೇಳ್ತಾ ಇದ್ದಾರೆ. ಶಾಂತಾ ಅವರು ಬ್ಯಾಂಕಾಲೋನಿಂದ, ಹುಡುಗರು ಚಿತ್ರ ನನಗೆ ಇವರ ಪಾತ್ರ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ನಿರ್ಮಲಾ ಅವರ ಸಂದೇಶ ಹರಿದು ಬಂದಿದೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಹೇಳ್ತಾ ಇದ್ದಾರೆ. ಇಂದ್ರೇಶ್ ಕೊಪ್ಪಳದಿಂದ, ಶ್ರೀನಗರ ಕಿಟ್ಟಿಯವರಿಗೆ ಜನ್ಮದಿನದ ಶುಭಾಶಯಗಳು, ಸಂಜು ವೆಟ್ಸ್ ಗೀತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶ್ವೇತಾ ಎಸ್ ರಾವ್ ಸುಳ್ಯ, ಇಲ್ಲಿಂದ ಶ್ರೀನಗರ ಕಿಟ್ಟಿ ಅವರ ಅಭಿನಯದ ಗೀತೆಗಳು ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹೂವೆಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಸಂಜು ವೆಟ್ಸ್ ಗೀತ ನನ್ನ ಮೈ ಫೇವ್ರೇಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂಜು ವೆಟ್ಸ್ ಗೀತ ನನಗೆ ಇಷ್ಟ ಆಗುತ್ತೆ ಅಂತ ಶ್ರೀನಗರ ಕಿಟ್ಟಿಯವರಿಗೆ ಶುಭಾಶಯಗಳನ್ನು ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರನ್ನು ಬರೆದು ಕಳಿಸಿಲ್ಲ. ನಂಬರ್ ಎಂಡಿಂಗ್ ವಿತ್ 5985 ಇವರು ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ಹೆಸರನ್ನು ಬರೆದು ಕಳಿಸಿ ಅಂತ ಹೇಳ್ತಾ ಇನ್ನು ಕಿಟ್ಟಪ್ಪ ಅಂತ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಶ್ರೀನಗರದ ಮಧು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಕ್ಕಪಕ್ಕದ ರಸ್ತೆಯವರು ನಾವುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪೂರ್ಣಿಮಾ ಮೇಸ್ತ್ರಿಯವರು ನಾರಾಯಣಪುರ, ಇಲ್ಲಿಂದ ನಮಗೆ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರ ಮೆಸೇಜ್ ಹೊರತು ಬಂದಿದೆ. ಪುಷ್ಪ ಶಾನ್ಭೋಗರ ಇವರ ಸಂದೇಶ, ಶ್ರೀನಗರ ಕಿಟ್ಟಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಾರ್ಚ್ 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ ಸುಧಾರಣೆಗೆ ಎಡಿಬಿ ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957,09,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟ್ರದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ ಶೇಕಡ 65% ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. 2025 ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585,72,00,000 ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಇದುವರೆಗೂ 243,44,00,000 ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಘವೇಂದ್ರ, ಕೋಟಾ ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 82 ಅಡಿ ಇದ್ದ ಜಲಾಶಯದ ನೀರಿನ ಪ್ರಮಾಣ ಇಂದು 84 ಅಡಿಗಳಿಗೆ ಏರಿಕೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ನೆರೆ ಬಾಧಿತವಾಗಿದ್ದು, ಶೀಘ್ರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ನಾಶನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು, ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು.
ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೇಳುಗರೆ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಯುವವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರೀತಾ ವಿ ಭಟ್, ಸುಜಾತಾ ಶೇಟ್.

0: ಹಿಂದಿನ ಶಾಂತಿಯುತ ಜೀವನವು ಇಂದು ವ್ಯಸ್ತ ಜೀವನವಾಗಿ ಬದಲಾದ ಬದಲಾವಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್.
1: ಒಂದನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತಿದ್ದವು. ಆಗ ಮನೆಯಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು. ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು. ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು. ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ! ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲರಾಮ್, ತಕ್ಷಣ ಓಡಾಟ ಶುರು. ಚಹಾ ಕೈಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ. ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತೀ ದೊಡ್ಡ ತಪ್ಪೇನೆಂದರೆ ಕಣ್ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲನ್ನು ಒಂದೆರಡು ಗಂಟೆ ಬದಿಗಿಡುವುದರಲ್ಲಿ ತಪ್ಪೇನಿಲ್ಲ. ನಮ್ಮವರಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ? ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ. ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ.
0: ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ.
2: ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೈಹಿಕ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ, ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು.
0: ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ ಕೇಳುಗ್ರೆ, ಬನ್ನಿ.
3: ಹಾಯ್ ಫ್ರೆಂಡ್ಸ್, ಎಲ್ರು ಬಂದ್ರಲ್ಲ. ಓ, ಸೋನಕ್ಕ ಏನು ಇನ್ನು ಬರ್ಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ತಕ್ಕ.
4: ಹಾ ಹೌದು ಹೌದು, ಹೇಳಿದ್ದೇನೆ, ಬರಬಹುದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ.
5: ಓ, ಎಲ್ರು ಬಂದಾಯ್ತು, ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ, ಈ ಮನೆ, ಸಂಸಾರ, ಗಂಡ, ಮಕ್ಕಳು ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಸಾರಿ.
6: ಅಯ್ಯೋ ಸಾರಿ ಬೇಡಪ್ಪ, ನಾವು ನೀವು ಹಾಗೇನೆ ಅಲ್ವಾ, ಮನೆಯ ಕೆಲಸ ಮುಗೀತು ಅಂತ ಉಂಟಾ?
7: ಈ ಕೆಲಸದ ಮಗು ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೇವಲ್ಲ, ಅದು ವಿಶೇಷ.
8: ಹೌದು ಲೀಲಕ್ಕ, ಕೆಲಸ ಅಂತಾನೆ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ.
9: ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ. ಸರಿ, ನಾವೇ ಹೊರಡೋಣ.
0: ನಾಟಕ ನೋಡಿ ಹಿಂತಿರುಗಿ ಬರುವಾಗ,
1: ವಿದ್ಯಕ್ಕ ಇಂಥ ಒಳ್ಳೆ ನಾಟಕ ನೋಡದೆ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು. ಎಷ್ಟು ಅರ್ಥಪೂರ್ಣವಾದ ನಾಟಕ, ಎಲ್ಲ ತುಂಬಾ ಖುಷಿಯಾಯ್ತು.
3: ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಅವ್ರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ.
10: ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರು ಮನೆಯ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಲ್ವಾ.
11: ನಮ್ಮ ಮನೆಯ ಮಕ್ಕಳಿಗೆ ಅವಾಗ ಈ ರೀತಿಯ ಬುದ್ಧಿ ಬರ್ತದೋ ದೇವರಿಗೆ ಗೊತ್ತು.
3: ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ.
4: ಅಲ್ಲ, ಆ ರಸ್ತೆಯಲ್ಲಾದ ಅಪಘಾತ ನೋಡಿ, ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು.
5: ಹೌದು, ಅದೇ ಬೇರೆ ಮಕ್ಕಳಾಗಿದ್ದರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ. ಆಂಬ್ಯುಲೆನ್ಸ್ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ.
6: ನೋಡಿದ್ರ, ಮೊಬೈಲ್ ಇಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೇ.
7: ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು. ನಾಟಕ ನೋಡಿ ನಾನಂತೂ ಭಾವುಕಳಾದೆ.
8: ನೀವು ನಾವು ಭಾವುಕರಾದದ್ದು ನಿಜ, ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗೇ ಇಲ್ವಲ್ಲ, ಅದೇ ಬೇಸರ.
9: ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂದುಕೊಂಡು ಬಿಡ್ತಾರೆ.
1: ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು ಸಾವು, ನೋವು ಸೋವುಲು ಗೆಲುವು ಎಲ್ಲ ಒಂದೇ ಆಗಿ ಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
0: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು.
11: ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ. ನಮ್ಮ ಹಾಗೆ ಅವರು ಕಷ್ಟ ಪಡೋದು ಬೇಡ ಅಂತ.
3: ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ.
4: ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ.
5: ಹೌದಾ? ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ.
4: ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು.
5: ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
6: ಹೌದು, ಏನು ಹೇಳಿದ್ರು ಟೀಚರ್?
4: ಅಯ್ಯೋ, ಮಾಡೋದಿಲ್ಲ, ಕೇಳುವುದಿಲ್ಲ, ಹೇಳುವುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು, ಅವನು ಕಲ್ಲು ಬಂಡೆ ಹಾಗೇ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ.
8: ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ.
4: ನನ್ನ ಮಗನ ಕತೆ ಬಿಡಿ, ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕರೆಸಿದ್ರು.
9: ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ?
4: ಅವರ ಕತೆ ಬೇರೆನೆ, ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ.
5: ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ ನೂರಕ್ಕೆ ನೂರು ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ, ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ?
1: ಆದ್ರೆ ಬದುಕ್ಲಿಕ್ಕೆ ಅದೇ ಮುಖ್ಯ ಅಲ್ವಾ? ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವ ಜನತೆ ಆತ್ಮಹತ್ಯೆಗಳಿಗೆ ಶರಣಾಗುವುದು?
11: ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ, ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ, ನಿಂಬೆ ಹಣ್ಣು ಭೂಮಿಯ ಅಡಿ ಬೆಳೆಯುವುದಾ ಅಥವಾ ಮೇಲೆ ಬೆಳೆಯುವುದಾ ಅಂತ.
3: ಅಯ್ಯೋ ಭಗವಂತ, ಇಂಥ ಮಕ್ಕಳು ಮುಂದೆ ಏನಾಗ್ತಾರೋ.
4: ನಮ್ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು.
5: ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ, ಊಟನೂ ಇಲ್ಲ.
6: ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು, ಅದೂ ಮಾಡಿಲ್ಲ ಅಲ್ಲವಾ?
7: ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಬೆಲ್ಟ್, ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕ್ಬೇಕು. ಮಕ್ಕಳೊಂದು ಮೆಷಿನ್ ಆಗಿ ಬಿಟ್ಟಿದ್ದಾರೆ ಈಗ.
8: ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್, ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು.
9: ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅಂಕಲನ ಅಥವಾ ಮತ್ತೆ ಆದದ್ದ?
8: ಆದದ್ದು ಅಲ್ಲ, ಹೋದದ್ದು ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ.
4: ಮತ್ತೆ
8: ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ.
4: ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು, ಎಂತ ವಿಪರ್ಯಾಸ.
1: ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ?
10: ನಿಜವಾಗಿಯೂ ಹೌದು, ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ.
0: ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡಿದಾಗುಂಟು, ಏನ್ ವಿಷಯ?
1: ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ.
0: ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ, ನಿಮ್ಗ್ ಹೇಗನ್ನಿಸ್ತು?
10: ನೋಡ್ಲೇಬೇಕಾದ ನಾಟಕ. ಈಗಿನ ಮಕ್ಕಳಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು.
0: ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಬದ್ಲಾಗ್ಬೇಕಾದವರು ಅವ್ರು ತಾನೇ.
5: ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸದ ಹಾಗೆ ಇರ್ತದೆ.
0: ನೋಡಿ, ನೀವು ಇದೇ ತಪ್ಪು ಮಾಡುವುದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ, ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೆ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ, ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ.
3: ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ್ನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರ ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ.
0: ನೋಡಿದ್ರಾ, ನಾನು ಇದನ್ನೇ ಹೇಳುದು, ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ, ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ಅವರಿಗೂ ಸಂಬಂಧಗಳ ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗತ ಭಾವನೆಗಳು ಹುಟ್ಟಿಕೊಳ್ಳುವುದು.
1: ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ.
5: ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್?
0: ಹಾ ಹಾ ಖಂಡ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ.
6: ಅದಕ್ಕೆ ಅಲ್ವಾ ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ, ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲರಾಗುತ್ತಿದ್ದಾರಲ್ಲ.
0: ಹಾ ಹೌದು ನೋಡಿ, ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಆಗತಾನೆ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು.
7: ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ?
0: ಹಾಗಲ್ಲ, ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿದ ದೋಣಿ ಅಂತಾಗ್ತದೆ.
8: ನಿಜವಾಗ್ಲು ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತು ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ.
0: ಹಾ ಹೌದು, ಹಾಗಾಗಿ ನಿಮ್ಮ ಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆ ಆಗಿ ಕಾಣ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ, ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು. ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ.
1: ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್?
0: ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ, ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ, ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ.
9: ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು ಒಂದು ಪೆಟ್ ಕೊಟ್ರೆ ನಮ್ಮ ಶಿಕ್ಷಕರು ಇನ್ನೆರಡು ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು.
1: ಹೌದು ಹೌದು, ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ. ಹೇಳುತ್ತೇವೆ.
9: ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿ, ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡಿಯೋ ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀತಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್?
0: ಖಂಡಿತವಾಗಿಯೂ, ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗದೆ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ.
2: ಇದೀಗ ಶ್ರೀಮತಿ ಸುಜಾತ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ.
8: ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗ್ಯೂ ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡೀಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಉಚ್ಚ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸುಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗು ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು: ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು,

0: ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ. ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ ನೀರಿನ ಪಾತ್ರೆ ಮುಚ್ಚಿ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗು ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ.
1: ಮನೆ ಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆ ಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್.
2: ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಕಣ್ಣಿನ ಉರಿ ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೂಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ.
1: ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ.
3: ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. ಒಂದು, ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆಯ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯವಾಗದಂತೆ ಎಚ್ಚರಿಕೆ ನೀಡಬಹುದು. 2, ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. 3, ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ ಮೌಖಿಕವಾಗಿ ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸುವನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು.
1: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕೇಳುಗರೆ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್.
4: ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ.
5: ಇದುವರೆಗೆ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
6: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು.
7: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042242.

ಕೇಳಿದರೆ ಈ ಸಂಜೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಲಿಂಗಸುಗುರಿನ ನೃತ್ಯ ಕಲಾವಿದ ಅಭಿವರ್ಧನ್. ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯವಾಗುತ್ತಲಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಶುಭಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೆಲವರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳುನು ಮುಖ್ಯ ಅಂತ. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನ್ ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತೆ ರಂಧ್ರಗಳಾಗ್ಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
1: ನೋಡಿ, ಎಂಥ ಅಂದ್ರೆ ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ.
2: ಹೌದು.
1: ಆದ್ರೆ ಆ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನ ನಮ್ಮ ಕೇಳುಗರು ಆಗಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
2: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರ್ಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಸ್ ಅಷ್ಟೇ ಗೊತ್ತಿತ್ತು.
2: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ. ನೀವು ತುಂಬ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನು ಕೊಟ್ಟ್ರಿ. ಇಂತಹ ಒಂದು ಹೃದಯ ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
2: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
2: ಹೌದು, ನಾವು ರೆಸ್ಟ್ ತಗೋಬಹುದು, ತಗೊಳ್ಳಂಗಿಲ್ಲ, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನು ತಿಳ್ಕೋಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
2: ಕರೆಕ್ಟ್. ಹೌದು, ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ, ಪ್ಲಸ್ ಎರಡನೇದೇನಿದ್ದು ಆ ರಕ್ತನಾಳಗಳ ಜೊತೆಗೆ, ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನ ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜು ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
2: ಅಬ್ಸಲ್ಯೂಟ್ಲಿ, ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲಾ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲಾ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
2: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
2: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದೇನೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡೋದೇ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿ ಇದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ, ಅಂದ್ರೆ ಅದ್ರ ಕಡೆ ಗಮನ ಕೊಡ್ಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನು ಉಪಯೋಗ ಇಲ್ಲ ಆಗತ್ತ ಅವಾಗ.
2: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ, ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
2: ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
1: ಹೃದಯ ಈಗ ತಾವು ಊಟ ಅಂತಂದಾಗ, ಆಹಾರ ಅಂತಂದಾಗ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ರಕ್ತ ಪರಿಚಲನೆ,
2: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು ಹೃದಯದ
2: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು, ಏನೇನು ಪರೀಕ್ಷೆಗಳು ಆಗ್ಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
2: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡೋಣ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತ ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ, ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ದು ದಿನನಿತ್ಯದ ಕಾರ್ಯಾಚರಣೆ, ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದ್ರು ಅಂತಂದ್ರೆ, ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತಬಿಟ್ಟು. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
1: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
2: ಅಬ್ಸಲ್ಯೂಟ್. ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
1: ನನ್ನ ಮೊನ್ನೆ ECG ಮಾಡಿಸ್ಕೊಂಡೆ ಆರಾಮ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
2: ನೋ,
1: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
2: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗಬೇಕು, ಉತ್ತಮವಾದ ವೈದ್ಯರನ್ನ ಫಸ್ಟ್ ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನ ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೆ ಏನೋ ತೊಂದರೆ ಆಯ್ತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟು ಬಂದಿತ್ತು.
1: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವ್ದೋ ಒಂದು ಘಟನೆ ಇತ್ತು,
2: ಹೌದು,
1: ಅದಕ್ಕೋ ಸುಮ್ನೆ ಹೋದವರು ಅಪ್ಪನಿಗೆ ತೋರ್ಸಕ್ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
2: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ ಇವಾಗ ನನಗೆ
1: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
2: ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನು ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಹೋಗಿ
1: ಕಾಣಬೇಕು. ಹೌದು ಹೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗ್ಬೇಕು. ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ, ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ, ಅವರು ಸಾವಿರ ಬಾರಿ ಯೋಜನೆ ಮಾಡ್ತಾರೆ.
2: ಕರೆಕ್ಟ್.
1: ಯಾಕಂದ್ರೆ ಸುಮ್ನೆ ಅದು ಅಯ್ಯೋ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ತಗೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
2: ಹೌದು,
1: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡಬಹುದು ಹೇಳಿದ ಪ್ರಕಾರ.
2: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
1: ನಿಮ್ಮ ರೀತಿಯಂತ ವೈದ್ಯರು ಆ ನಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ ಹಂಗಲ್ಲ ಹಿಂಗಲ್ಲ ಏನಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟ್ರು ನಮ್ಗೆ ಎಷ್ಟು ಚೆನ್ನಾಗಿ ಹಿರಿಯ ಕೊಟ್ರಲ್ಲ ಅಂತಂತ ಹೇಳಿ ಇರುತ್ತೆ.
2: ಹೌದು.
1: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ
2: ಮುಖ್ಯವಾದದ್ದು. ಅದು ಮೊದಲ ಘಟ್ಟ.
1: ನೆಕ್ಸ್ಟ್
2: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
1: ಓಕೆ.
2: ECG ಇದ್ದಿದ್ದು ಎಲ್ಲಾ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡಬೇಕಾದ್ರೂ ನಾವು 12-lead ECG ಅಂತೀವಿ, ಅಂದ್ರೆ 12 ಲೀಡ್
1: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
2: ಇಡ್ತಾರಲ್ಲ
1: ಎರಡು ಮೂರು ಇದ್ರೆ ಆಗಲ್ಲ.
2: ECG ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
1: ಓಕೆ.
2: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನೂ ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
1: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
2: ಹೌದು.
1: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
2: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವಿದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ, ಹಂಗಾರೆ ಈಗ ಎದೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ. ECG ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ
2: ಸೊ ಅವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು.
1: ನೋಡಿ, ನೋವು ಅಷ್ಟೇ,
2: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇನೆ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
1: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಆ ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತ ಅನ್ನೋದೇ ಹೋಗೋದು.
2: ಹೌದು.
1: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತ ಅನ್ನೋದನ್ನ ನೀವು ಕಂಡಿಡಿತೀರಿ.
2: ಹೌದು. ಸೊ ಇವಾಗ ECG ಆಯ್ತು, ನೆಕ್ಸ್ಟ್
1: ರಕ್ತ ಪರೀಕ್ಷೆ
2: ಆಯ್ತು. ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
1: ಓ, ಸೊ ಅದು ಅಂದ್ರೆ ಈಗ ECGಕ್ಕಿಂತ ಭಿನ್ನ.
2: ಭಿನ್ನ. ಇವಾಗ ECG ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ, ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿನಲ್ಲಿ ಟೆಸ್ಟ್ ಮಾಡ್ತಾನೆ
1: ಇರ್ತೀವಿ.
2: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ ಗಳಿರ್ತಾವಲ್ಲ ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಬಿಟ್ಟು ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಬಿಟ್ಟು ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆಯ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ECG ನಲ್ಲಿ
1: ಗೊತ್ತಾಗುತ್ತೆ.
2: ಆದರೆ ಅದು ಇ ಸಿ ಜಿನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ಮಾಡೋದಿತ್ತು ಅಂತಂದರೆ ನಾವು ಸಿ ಟಿ ಆ್ಯಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದರೆ ಹೃದಯ ಭಾಗದ ಸಿ ಟಿ, ಅದ್ರ ಜೊತೆ ಜೊತೆಗೆ ಕ್ಯಾಲ್ಶಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಬಂದ್ಬಿಟ್ಟು ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
1: ಹಂಗೆ
2: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಸಿ ಟಿ ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಎಂ ಆರ್ ಐ ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್

0: ಹೃದಯದಲ್ಲಿ ಇ ಸಿ ಜಿ ಫಸ್ಟ್ ಕನೆಕ್ಟ್ ಮಾಡಿಬಿಟ್ಟು ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದರದ್ದು ಸ್ಲೋಪ್ ಅಂತೀವಿ ಆಂಗಲ್ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದ್ರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತಾ
1: ಇದೆ.
0: ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ಈ ಸಿಜನೂ ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜ್ ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ.
0: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ,
1: ಕಮ್ಮಿ ಆಗ್ಬಿಡುತ್ತೆ.
0: ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
0: ಇಲ್ಲಿವರೆಗೂ
1: ಇದ್ರ ಮುಂದಿನ ಅಂತ ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದಮೇಲೆ ಇದ್ದಿದ್ದು ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ. ಇವೆಲ್ಲದನ್ನು ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದ?
0: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಎಲ್ಲನೇ ಮಾಡಕ್ ಆಗೋದು ಇದು.
1: ಓಕೆ,
0: ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿ ಇದ್ದಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 ಸೆಂಟಿಮೀಟರ್ ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 ಸೆಂಟಿಮೀಟರ್ ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿ ಇರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ.
1: ಓಕೆ ಓಕೆ,
0: ಅದು ತಳ್ಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ,
1: ಓಕೆ,
0: ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ
0: ಅವಾಗಿದ್ದು? ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ಕಾಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದ್ರೆ ಒಂದು ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ನು ಆದಂಗೆ ಆಗಬಹುದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಏನೋ ಬ್ಲಾಕೇಜ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
0: ಆಯ್ತು. ಅಂದ್ರೆ ಇವಾಗ ಬ್ಲಾಕೇಜ್ 80% ಶೇಕಡಾ 80%ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ.
1: ಓಪನ್ ಮಾಡಿ ಅಲ್ಲಿ
0: ಸ್ಟೆಂಟ್ ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು, ಸೊ ವಿ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ,
0: ಅಷ್ಟೇ,
1: ಧೈರ್ಯವಾಗಿರಿ
0: ಧೈರ್ಯವಾಗಿರಿ. ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು, ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಹೇಳ್ಬಿಟ್ಟು ಇಲ್ಲೇ ಇಲ್ಲ,
1: ಇಲ್ಲ ಬ್ಲಾಕೇಜ್ ಇದ್ದೇ
0: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ
0: ಸಮಸ್ಯೆಗೆ ಗಂಭೀರ, ಅವಾಗ ನೀವು

0: ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು ತಗೋಬೇಕು. ಭಾಳ ಸಂತೋಷ ಆಯಿತು ಅಂದರೆ ತಾವು ಹೇಳಿದ್ದು ವಿವರಣೆ ಕೊಟ್ಟಿದ್ದು ಭಾಳ ಖುಷಿಯಾಯಿತು. ಯಾಕಂದರೆ ಹೃದಯ ತುಂಬ ಸಂಕೀರ್ಣವಾದಂತಹ ಅಂಗ, ಅದನ್ನು ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದರೆ, ಇದನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನು ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು ಫೇಸ್ಬುಕ್ಕು, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಅನ್ನೋದನ್ನ ಹೇಳ್ತೀರಾ?
0: ಓಕೆ, ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನ್ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜ್ ಇಂದ ಸಡನ್ ಡೆತ್ ಅಂತೀವಿ. ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜ್ ಇಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
1: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗ್ಲಿಲ್ರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
0: ಕರೆಕ್ಟ್,
1: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತಂತ ಹೇಳಿ.
0: ಹೌದು, ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತಾನು ಏನಿಲ್ಲ, ಅದಕ್ಕೇನೆ ಇನ್ನೊಂದು ಟೆಸ್ಟ್ ಇದೆ. ಹೌದು, ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದ್ರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
1: ಹಂತಕ್ಕೆ ಮಾತ್ರ,
0: ಇದು ಹಂತಕ್ಕೆ ಮಾತ್ರ.
1: ಸರಿ,
0: ನಾವು ಎಲ್ಲ ಕಲೆ ಹಾಕಿದಾಗ,
1: ಒಂದು ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದ್ರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್
0: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
1: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು, ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದಿರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮತ್ತು ಧನ್ಯವಾದಗಳು.
2: ಜಿತೇಂದ್ರರಾವ್ ಅವರೇ, ನಮಗೆ ಇವತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂದ್ರೆ ಏನು?
3: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನು ಅನ್ನೋಕ್ಕಿಂತ ಮುಂಚೆ ಇದು ಏಕೆ ಅಂತ ಕೇಳ್ತೀನಿ. ಏಕೆಂದ್ರೆ 1947 ನಮ್ಮ ಭಾರತ ಸ್ವತಂತ್ರ ಆದ ನಂತರ ಸ್ವಾಸ್ಥ್ಯದ ಬಗ್ಗೆ ನಮ್ಮ ಕಾಳಜಿ ಇತ್ತು. ಭಾರತವು ವ್ಯವಸ್ಥಿತವಾಗಿ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. 1947 32 ಇದ್ದ ಜೀವಿತಾವಧಿಯು ಈಗ ಸದ್ಯಕ್ಕೆ 66.8 ದ್ವಿಗುಣಗೊಂಡಿದೆ. ಶಿಶು ಮರಣ ಪ್ರಮಾಣ ಪ್ರತಿ 1,000 ಜೀವಂತ ಜನನಗಳಿಗೆ 50 ಇಳಿದಿದೆ. ಆದಾಗ್ಯೂ ಅಪೌಷ್ಟಿಕತೆಯ ಮಟ್ಟಗಳು ಮತ್ತು ಶಿಶು ಮತ್ತು ತಾಯಂದಿರ ಸಾವಿನ ಪ್ರಮಾಣಗಳು ಇನ್ನೂ ಹೆಚ್ಚೇ ಇವೆ. ಅಸಮರ್ಪಕ ಆರೋಗ್ಯ ಸೌಲಭ್ಯಗಳಿಂದಾಗಿ ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಭಾರತೀಯರು ಸಾಯುತ್ತಿದ್ದಾರೆ ಮತ್ತು 700 ಮಿಲಿಯನ್ ಜನರಿಗೆ ತಜ್ಞ ಆರೈಕೆ ಪ್ರವೇಶವಿಲ್ಲ ಮತ್ತು 80% ತಜ್ಞರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1,000 ಜನಸಂಖ್ಯೆಗೆ ಆಸ್ಪತ್ರೆ ಹಾಸಿಗೆಗಳು ಸಂಖ್ಯೆ ಲಭ್ಯತೆಯ ದೃಷ್ಟಿಯಿಂದ ಭಾರತವು ದೊಡ್ಡ ಅಗತ್ಯ ಅಂತರವನ್ನು ಎದುರಿಸುತ್ತಿದೆ. 1,000 ಜನಸಂಖ್ಯೆಗೆ ವಿಶ್ವದ ಸರಾಸರಿ 4 ಆಸ್ಪತ್ರೆ ಹಾಸಿಗೆಗಳೊಂದಿಗೆ ಭಾರತವು 1,000 ಜನಸಂಖ್ಯೆಗೆ 1 ಕಡಿಮೆ ಅಂದರೆ 0.7 ಆಸ್ಪತ್ರೆ ಹಾಸಿಗೆಗಳನ್ನು ಹೊಂದಿದೆ. ಸಾರ್ವಜನಿಕ ಆರೋಗ್ಯ ಸೌಲಭ್ಯದ ವಿಸ್ತರಣೆಗೆ ಬಜೆಟ್ ಬೆಂಬಲವು ಸರ್ಕಾರಗಳಿಂದ ಅಸಮರ್ಪಕವಾಗಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಳ ಮತ್ತು ವೇತನ ಒಟ್ಟು ಆರೋಗ್ಯ ಬಜೆಟ್ನ 70% ಪಾಲನ್ನು ಹೊಂದಿದೆ. ಸೇವೆಗಳ ವಿಸ್ತರಣೆಗೆ ಯಾವುದೇ ಸಂಪನ್ಮೂಲಗಳನ್ನು ಹೊಂದಿಲ್ಲ, ಸಾಕಾಗುವುದಿಲ್ಲ. ಇದಲ್ಲದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಮೇಲಿನ ವೆಚ್ಚದಲ್ಲಿ ಸಾರ್ವಜನಿಕ ನಿಧಿಯ ಕೇವಲ 22% ಸೃಷ್ಟಿಯೆಂದು ಅಂದಾಜಿಸಲಾಗಿದೆ. ಉಳಿದ 78% ಖಾಸಗಿ ವೆಚ್ಚಗಳು ವಿವಿಧ ವೆಚ್ಚಗಳಾಗಿವೆ. ಒಟ್ಟು ಸಾರ್ವಜನಿಕ ವಲಯದ ಸಬ್ಸಿಡಿಗಳಲ್ಲಿ ಜನಸಂಖ್ಯೆ 20% ಶ್ರೀಮಂತರ ಪಾಲು ಸುಮಾರು 30% ಇದು ಜನಸಂಖ್ಯೆಯ ಬಡ 20% ಪಾಲು 3 ಹೆಚ್ಚು. ಅಸ್ತಿತ್ವದಲ್ಲಿರುವ ಸನ್ನಿವೇಶವು ಸಾರ್ವಜನಿಕ ಆರೋಗ್ಯ ಸೇವೆಯು 3E ಅಂದರೆ ಇಂಗ್ಲಿಷ್ ಇ ಪದದ ಎಕ್ಸ್ಪ್ಯಾಂಡ್ ಈಕ್ವಿಟಿ ಎಕ್ಸಲೆನ್ಸ್ ಅಂದರೆ ವಿಸ್ತರಣೆ ಈಕ್ವಿಟಿ ಮತ್ತು ಶ್ರೇಷ್ಠತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ. ಸಾಕಷ್ಟು ಆರೋಗ್ಯ ರಕ್ಷಣೆ ಪ್ರವೇಶಕ್ಕೆ ತೃತೀಯ ಆರೈಕೆ ಸೌಲಭ್ಯಗಳ ವಿಸ್ತರಣೆಯು ಅಗತ್ಯವಿದೆ. ತೃತೀಯ ಆರೈಕೆಯನ್ನು ಜನಸಂಖ್ಯೆಯ ವಿವಿಧ ಭಾಗಗಳಿಗೆ ಸಮಾನವಾಗಿ ವಿತರಿಸಬೇಕು. ಹೊಸ ಸೌಲಭ್ಯಗಳ ಸ್ಥಾಪನೆಯ 3 ಹಂತಗಳಲ್ಲಿ ಅಸಮತೋಲನವನ್ನು ಪರಿಹರಿಸಬೇಕಾಗುತ್ತದೆ. ಪ್ರಾದೇಶಿಕ ವಿಶೇಷತೆಗಳು ಮತ್ತು ದಾದಿಯರು ಅಂದರೆ ನರ್ಸ್ ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ವೈದ್ಯರ ಅನುಪಾತ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿನ ವಿಸ್ತರಣೆಯು ವ್ಯವಸ್ಥಿತವಾಗಿರಬೇಕು ಮತ್ತು ಭವಿಷ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಗುಣಮಟ್ಟವನ್ನು ತುಂಬುವ ಆಧಾರದ ಮೇಲೆ ಅದರ ಬಾಹ್ಯರೇಖೆಗಳು ಇರಬೇಕು ಎಂದು ಕಾರ್ಯನಿರತ ಗುಂಪು ಅಂದರೆ ಇಂಗ್ಲಿಷ್ನಲ್ಲಿ ವರ್ಕಿಂಗ್ ಗ್ರೂಪ್ ಅಂತ ಕರೆಯುತ್ತಾರೆ, ಅದರ ಸದಸ್ಯರು ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ದಾರಿಯಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಶುರು ಮಾಡಲಾಗಿದೆ.
2: ಜಿತೇಂದ್ರ ಅವರೇ, ಈಗ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಉದಯ ಹೇಗಾಯಿತು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
3: ಈಗಾಗಲೇ ಹೇಳಿದಂತೆ ಈ ಯೋಜನೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ದೇಶದಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ತೃತೀಯ ಹಂತದ ಆರೋಗ್ಯ ಸೇವೆ ಲಭ್ಯತೆಯನ್ನು ಅಸಮತೋಲನವನ್ನು ಸರಿಪಡಿಸುವ ಮತ್ತು ಕಡಿಮೆ ಸೇವೆ ಸಲ್ಲಿಸುವ ರಾಜ್ಯಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಹೆಚ್ಚಿಸುವ ಪ್ರಾಥಮಿಕ ಉದ್ದೇಶವಾಗಿದೆ. ಇದನ್ನು 2 ಘಟಕಗಳನ್ನು 2 PMSSY ಅನ್ನೋ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು 2 ಘಟಕಗಳಲ್ಲಿ ವಿಂಗಡಿಸಲಾಗಿದೆ. 1 AIMS ಸ್ಥಾಪನೆ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹಾಗೂ 2 ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಮೊದಲನೇದಾಗಿ ದೇಶದ ವಿವಿಧ ಭಾಗಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ಮೂಲ ಸೌಕರ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸೌಲಭ್ಯಗಳ ಸೃಷ್ಟಿಗೆ ಪ್ರಮುಖ ಒತ್ತು ನೀಡಲು ಭಾರತ ಸರ್ಕಾರವು ಹೊಸ ಏಮ್ಸ್ ಅಂತ ಶಾರ್ಟ್ಫಾಲ್ ಆಗಿ ಕರೆಯುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನು ಸ್ಥಾಪಿಸುತ್ತಿದೆ. ದೇಶದಲ್ಲಿ ಈ ಅತ್ಯಂತ ಪ್ರಮುಖ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರವು ಏಮ್ಸ್ ಕಾಯ್ದೆಯನ್ನು ರೂಪಿಸಿದೆ. ಅದರ ಅಡಿಯಲ್ಲಿ ಈ ಏಮ್ಸ್ ಅನ್ನು ಸ್ಥಾಪಿಸಲಾಗಿದೆ. ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಈ ಹೊಸ ಏಮ್ಸ್ ಅನ್ನು ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿವೆ. ಕಾಯ್ದೆಯಲ್ಲಿ ಪ್ರತಿಪಾದಿಸಿರುವಂತೆ ಈ ಏಮ್ಸ್ ಸ್ಥಾಪಿಸುವ ಉದ್ದೇಶ ಏನೆಂದರೆ, ಮೊದಲನೆಯದಾಗಿ ಭಾರತದಲ್ಲಿನ ಎಲ್ಲ ವೈದ್ಯಕೀಯ ಕಾಲೇಜುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಗೆ ಉನ್ನತ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಪ್ರದರ್ಶಿಸಲು ಅದರ ಎಲ್ಲ ಶಾಖೆಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಬೋಧನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು. ಎರಡನೇದಾಗಿ, ಆರೋಗ್ಯ ಚಟುವಟಿಕೆಯ ಎಲ್ಲ ಪ್ರಮುಖ ಶಾಖೆಗಳಲ್ಲಿ ಸಿಬ್ಬಂದಿಗಳ ತರಬೇತಿಗಾಗಿ ಅತ್ಯುನ್ನತ ಶ್ರೇಣಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ತರಲು ಮತ್ತು ಮೂರನೇದಾಗಿ, ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಏಮ್ಸ್ ಮೂರು ಉದ್ದೇಶಗಳನ್ನು ಸರಿಪಡಿಸಲು ಒಂದು ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಭೌತಿಕ ಮತ್ತು ಜೈವಿಕ ವಿಜ್ಞಾನಗಳನ್ನು ಒಳಗೊಂಡಂತೆ ಆಧುನಿಕ ವೈದ್ಯಕೀಯ ಮತ್ತು ಇತರ ಸಂಬಂಧಿತ ವಿಜ್ಞಾನಗಳ ವಿಜ್ಞಾನದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನೆಯನ್ನು ಒದಗಿಸುವುದು.
2: ಈಗ ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿನ ಮುಖ್ಯ ಅಂಶಗಳು ಅಂತಿರೀವು.
3: ಹೌದು, ಏಮ್ಸ್ ಉದ್ದೇಶ ಮಾಡಲು ಈಗಾಗಲೇ ಹೇಳಿದಂತೆ, ಇಂತಹ ಶಿಕ್ಷಣದ ತೃಪ್ತಿದಾಯಕ ಗುಣಮಟ್ಟವನ್ನು ತಲುಪಲು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದ ಹೊಸ ವಿಧಾನಗಳನ್ನು ಪ್ರಯೋಗಗಳನ್ನು ನಡೆಸುವುದು, ಅಂತಹ ವಿಜ್ಞಾನಗಳ ವಿವಿಧ ಶಾಖೆಗಳಲ್ಲಿ ಸಂಶೋಧನೆಗೆ ಸೌಲಭ್ಯಗಳನ್ನು ಒದಗಿಸುವುದು, ಭಾರತದಲ್ಲಿನ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿ ಹೊಸ ಏಮ್ಸ್ ಸಂಸ್ಥೆಗಳನ್ನು ಮುಂಬರುವ ದಿನಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳಲು ವಿಶೇಷವಾಗಿ ಸಂಶೋಧನೆ ಮತ್ತು ಪ್ರದೇಶಗಳ ನಿರ್ದಿಷ್ಟ ವೈದ್ಯಕೀಯ ಮತ್ತು ಆರೋಗ್ಯ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ನಿಮಗೆ ಗೊತ್ತಾಗಿರ್ಬೋದು, ಮೊದಲು ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆ ಮುಖ್ಯವಾಗಿ ಕೆಲಸ ಮಾಡುತ್ತಿತ್ತು. ಉತ್ತರ ಭಾರತದ ಸುಮಾರು ರಾಜ್ಯಗಳ ಜನರು ಆ ಏಮ್ಸ್ ಒಂದೇ ಸಂಸ್ಥೆ ಆಗಿರೋ ದೆಹಲಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಈಗ ನಾವು ಮಾತಾಡುವ ವೇಳೆಯಲ್ಲಿ 22 ಹೊಸ ಏಮ್ಸ್ಗಳನ್ನು ಆಲ್ರೆಡಿ ಘೋಷಿಸಲಾಗಿದೆ ಮತ್ತು ಕೆಲವೊಂದು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಮುಂಬರುವ ದಿನಗಳಲ್ಲಿ 75 ಏಮ್ಸ್ ಆಸ್ಪತ್ರೆಗಳನ್ನು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ಇನ್ನೊಂದು ಎರಡನೇ ಇವರ ಕಾರ್ಯಕ್ರಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಇದರಲ್ಲಿ ಪ್ರತಿ ಉನ್ನತ ದರ್ಜೆಯ ಯೋಜನೆಯು ಸೇರಿಸುತ್ತದೆ. 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಸುಮಾರು 15 ಹೊಸ ಪಿಜಿ ಸೀಟುಗಳು, 150-250 ಹಾಸಿಗೆಗಳು ಹಾಗೂ ಇಂತಹ 75 ಸರ್ಕಾರಿ ಈಗಾಗಲೇ ಇರುವ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಅದನ್ನು ಅಭಿವೃದ್ಧಿ ಈ ರೀತಿಯಲ್ಲಿ ಮುಂದೂಡಬೇಕು ಅಂತ ಸರ್ಕಾರದ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ.
2: ಆಯಿತು ಜಿತೇಂದ್ರರಾವ್ ಕುಲಕರ್ಣಿಯವರೇ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು. ನಮಸ್ಕಾರ.
4: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
5: ಜೋ ಜೋ ಲಾಲಿ ನಾ ಹಾಡುವೆ.
4: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
6: ಈ ಕನ್ನಡದ ಅಕ್ಷರ ಮಾಲೆ.
4: ಹಾಡಿ ಹರೆಯದವರಿಗೆ ಪೂರ್ತಿಯ ಚಿಲುಮೆ.
6: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
4: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
5: ಮನೆಗೊಂದು ಎಲ್ಲೆ ಎಲ್ಲಿದೆ.
4: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
5: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
4: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮೆಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು, ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ, ಪ್ರಾಂಬನಸ್ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ, ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು, ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು, ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟ್ರೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟ್ರದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟ್ರವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ, ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಶಂಕರ್ ಮಹಾದೇವನ್, ಬಿನ್ನಿ ಹರಿಚರಣ್, ಪಾಪ್ ಶಾಲಿನಿ ಹಾಗೂ ವಿದ್ಯಾಲಕ್ಷ್ಮಿಯವರ ಸ್ವರಗಳಲ್ಲಿ ಚಮಕಾಯಿಸಿ ಚಿಂದಿ ಉಡಾಯಿಸಿ ಈ ಚಿತ್ರದಿಂದ ಆಯ್ದ ಎರಡು ಹಾಡುಗಳನ್ನು ಕೇಳಿದ್ರಿ. ಹೃದಯ ಶಿವ ಮತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿತ್ತು, ಸಂಗೀತ ಮಸ್ತ್ ಬಾಲಾಜಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲಕ್ಷ್ಮಣ ರಾಮನ ಮಾತಿಗೆ ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾನೆ. ಹೌದು ಹೌದು, ಇವರು ನಿನ್ನ ಸುತರೇ ಹೌದು. ಹಾಗಾಗಿ ನಿನ್ನ ಎಲ್ಲ ಪರಾಕ್ರಮವೇ ಅವರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಈ ಅವಳಿ ಜವಳಿ ಮಕ್ಕಳುಗಳನ್ನ ನೀನು ಸ್ವೀಕರಿಸಪ್ಪ ಅಂತ ಹೇಳಿ ಲಕ್ಷ್ಮಣ ಕೂಡ ರಾಮನಿಗೆ ಹೇಳ್ತಾ ಇದ್ದಾನೆ. ಆಗ ರಾಘವೇಶ್ವರನಾದಂತಹ ರಾಮ, ಧನ್ಯರಾದವು ನಾವು, ಕೃತಾರ್ಥರಾದ ನಾನು, ನಮ್ಮ ರಘುವಂಶ ಸೂರ್ಯವಂಶ ಚಿಗುರೇಳಿತು ಅಂತ ಸಂತೋಷದಿಂದ ವಾಲ್ಮೀಕಿಯನ್ನ ಕೊಂಡಾಡ್ತಾ ಇದ್ದಾನೆ. ಪ್ರೀತಿಯಾದ ಮಾತುಗಳನ್ನ ಆಡಿ ಆ ಮಕ್ಕಳಿಬ್ಬರನ್ನು ಕರೆದು ತಾನು ಸ್ವತಃ ಮಾತಾಡಿಸ್ತಾ ಇದ್ದಾನೆ.

ರಾಮ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ನೀವು ಯಾರ ಮಕ್ಕಳು ಯಾರ ಮಕ್ಕಳು ಅಂತ. ಅದೊಂದು ಸಂತೋಷ. ನಿನ್ನ ಮಕ್ಕಳು, ನಮ್ಮಮ್ಮನ ಮಕ್ಕಳು, ಜಾನಕಿಯ ಮಕ್ಕಳು ಅಂತ ಮತ್ತೆ ಮತ್ತೆ ಅವು ಹೇಳಿದಾಗ ಅದನ್ನು ಕೇಳುವುದರಲ್ಲಿಯೇ ಆ ಹೆತ್ತ ತಂದೆ ತಾಯಿಗಳಿಗೆ ಒಂದು ರೀತಿಯಾದಂತಹ ಆನಂದ ಇರುತ್ತೆ. ಆ ಆನಂದವನ್ನ ರಾಮ ಪಡಬೇಕು ಅನ್ನೋದು ಅವನ ಮನಸ್ಸಿನ ಭಾವ. ಎಷ್ಟೋ ದಿನಗಳ ಮೇಲೆ ಪತ್ನಿಯನ್ನ ಅಗಲ್ದು ಮಕ್ಕಳನ್ನ ಈಗ ನೋಡ್ತಾ ಇದ್ದಾನೆ. ಇಂತಹ ರಾಜನೇ ಆದರೂ ಕೂಡ ಮೂಲದಲ್ಲಿ ಮಾನುಷ್ಯ ಭಾವಗಳು ಇದ್ದೇ ಇರುತ್ತೆ. ಹಾಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ಯಾರು ಮಕ್ಕಳು ನೀವು, ನಿಮಗೆ ಇಷ್ಟೊಂದು ವೀರತ್ವ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆ ಮಕ್ಕಳು ಹೇಳ್ತಾ ಇದ್ದಾವೆ, ನಾವು ಜಾನಕಿಯ ಗರ್ಭ ಸಂಭವರು, ನಾವು ಜಾನಕಿಯ ಮಕ್ಕಳು, ಇಲ್ಲೇ ಹುಟ್ಟಿದ್ದು ಈ ಆಶ್ರಮದಲ್ಲಿ. ಈ ವಾಲ್ಮೀಕಿ ಮುನಿಗಳು ನಮ್ಮನ್ನ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿದ್ದಾರೆ, ಎಲ್ಲ ವಿಧವಾದಂತಹ ವಿದ್ಯಾ ರಾಶಿಯನ್ನೇ ನಮಗೆ ಕೊಟ್ಟಿದ್ದಾರೆ. ನಿನ್ನ ಪದಕಮಲಕ್ಕೆ ನಾವು ದ್ರೋಹ ಮಾಡಿಬಿಟ್ವು, ನಿನ್ನ ಮೇಲೆ ನಾವು ಯುದ್ಧ ಮಾಡಿದ್ವು, ಬಾಣಗಳನ್ನ ಬಿಟ್ಟು ನಿನ್ನನ್ನು ಮೂರ್ಛೆ ಹೋಗುವಂತೆ ಮಾಡಿದ್ವು, ನಮ್ಮನ್ನ ಕ್ಷಮಿಸಬೇಕು, ನಮ್ಮ ಈ ಅಪರಾಧವನ್ನು ನೀನು ತಾಳ್ಕೊಳ್ಬೇಕು ಅಂತ ಹೇಳಿ ಮಕ್ಕಳು ನಿಜವಾದಂತಹ ತಂದೆಯ ಮೇಲಿನ ಪ್ರೇಮದಿಂದ ಭಕ್ತಿಯಿಂದ ಅವನ ಪದಗಳಿಗೆ ಎರಗ್ತಾ ಇದ್ದಾಗ ತಂದೆಯಾದರೂ ಅವರಿಬ್ಬರನ್ನು ಮೇಲೆ ಎತ್ತಿ ಬಿಗಿದು ಅಪ್ಪಿಕೊಳ್ತಾ ಇದ್ದಾನೆ.

ಪ್ರೀತಿಯಿಂದ ಭಕ್ತಿಯಿಂದ ಕಾಲಿಗೆ ಎರಗಿದಂತಹ ಆ ಮಕ್ಕಳನ್ನ ಅಪ್ಪಿ ಮುದ್ದಾಡಿ ತುಂಬಾ ಅತಿಯಾದಂತಹ ಪ್ರೀತಿಯಿಂದ ಆ ಮಕ್ಕಳ ಮುದ್ದಾದ ಮುಖವನ್ನ ಮತ್ತೆ ಮತ್ತೆ ಚುಂಬಿಸ್ತಾ ಇದ್ದಾನೆ. ಇತ್ತ ಕಡೆ ತಿರುಗಿ ಇಂತಹ ಮುದ್ದಾದ ಒಂದು ಕಾಣಿಕೆಯನ್ನು ಕೊಟ್ಟಂತಹ ವಾಲ್ಮೀಕಿ ಮುನಿಗಳನ್ನ ಮತ್ತೆ ಮತ್ತೆ ಹೊಗಳ್ತಾ ಇದ್ದಾನಂತೆ. ಆ ಒಂದು ಸ್ಥಿತಿಯಲ್ಲಿ ರಾಮ ತನ್ನ ಎಲ್ಲ ಸಹೋದರಗಳ ಒಡನೆ ಕೂಡಿ ಅತ್ಯಂತ ಸಂತೋಷದ ಒಂದು ಸಮುದ್ರದಲ್ಲಿ ಮುಳುಗಿದಾನಂತೆ. ಹೀಗೆ ಆ ರಘುವಂಶ ಭಾನುವಂಶ ಕೊನರಿತು ಅನ್ನೋದನ್ನ ಸೂಚಿಸುವುದಕ್ಕಾಗಿ ಅನೇಕ ವಿಧವಾದಂತಹ ಮಂಗಳ ವಾದ್ಯಗಳು ಮೊಳಗುತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಎರಡು ವಿಷಯವನ್ನ ಗಮನಿಸಬೇಕು. ಮೊದಲನೆಯದಾಗಿ ಶಿರವನ ಅಘ್ರಾಣಿಸುವ ಮದನವ ಒಡನೊಡನೆ ಚುಂಬಿಸಿ ಅನ್ನುವಂತಹ ಒಂದು ನುಡಿಕಟ್ಟನ್ನ ಬಳಸಿದ್ದಾನೆ ಕವಿ. ಸಾಧಾರಣವಾಗಿ ನಮ್ಮಲ್ಲಿ ಜಾತಕರ್ಮ ಸಂಸ್ಕಾರ ಆಗುವಾಗ ತಂದೆಯಾದಂಥವನು ಆ ಮಗುವಿನ ನೆತ್ತಿಯನ್ನ ಮೂಸಿ ನೋಡಬೇಕು ಅನ್ನೋದು ಒಂದು ಶಾಸ್ತ್ರವಿಧಿ. ಹಾಗೆ ನೆತ್ತಿಯನ್ನು ಮೂಸಿ ನೋಡಿದಾಗಲೇ ಆ ಮಗು ತನ್ನ ಮಗು ಅಂತ ಹೇಳಿ ಅವನು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಒಪ್ಪಿಕೊಂಡ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳುವಂತಹ ಮಾತು. ರಾಮ ಮೊದಲ ಬಾರಿಗೆ ತನ್ನ ಮಕ್ಕಳನ್ನ ಇಲ್ಲಿ ಕಾಣ್ತಾ ಇದ್ದಾನೆ. ಅವನಿಗೆ ಇದುವರೆಗೂ ಯಾವ ಸಂಸ್ಕಾರ ಕರ್ಮದಲ್ಲೂ ಅವನ ಪಾತ್ರ ಇರಲಿಲ್ಲ. ಹಾಗಾಗಿ ನೋಡಿ, ಮೊದಲ ಬಾರಿಗೆ ಮುನಿಗಳಿಂದ ಹೇಳಲ್ಪಟ್ಟು ಪರಿಚಯಿಸಲ್ಪಟ್ಟು ಆ ಮಕ್ಕಳು ಇವನ ಪಾದಗಳಿಗೆ ಎರಗಿದಾಗ ಎತ್ತಿ ಮೊದಲಿಗೆ ಅವನು ಅಪ್ಪಿಕೊಂಡು ಶಿರವನ್ನ ಅಘ್ರಾಣಿಸ್ತಾ ಇದ್ದಾನೆ. ಇಲ್ಲಿ ಈ ಒಂದು ಶಾಸ್ತ್ರದ ಸೂಕ್ಷ್ಮವನ್ನು ಕೂಡ ಕವಿ ಈ ಷಟ್ಪದಿಯಲ್ಲಿ ಅಳವಡಿಸಿದ್ದಾನೆ. ಮತ್ತೆ ನಾವು ಇಲ್ಲಿ ಕಾಣುವ ರಾಮನ ರೂಪ ರಾಜಾರಾಮನ ರೂಪ ಅಲ್ಲ, ಕೋದಂಡ ಹಿಡಿದಂತಹ ಯುದ್ಧದ ವೀರ ರಾಮನ ರೂಪ ಅಲ್ಲ, ಸಾಧಾರಣವಾದಂತಹ ನಾವು ನೀವೆಲ್ಲ ಅನುಭವಿಸುವ ಆ ತಂದೆತನದ ಭಾವವನ್ನ ಹೃದಯದಲ್ಲಿ ತುಂಬಿಕೊಂಡಂತಹ ಅಪ್ಪನಾದ ರಾಮನ ರೂಪವನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಮಂಗಳಕರವಾದಂತಹ ಆ ಒಂದು ಉತ್ಸಾಹದಿಂದ ವಾದ್ಯಗಳ ರವದಿಂದ ಆ ಇಡೀ ವಾತಾವರಣವೇ ಅನುರಣಿಸ್ತಾ ಇದೆ. ಬಳಿಕ ವಾಲ್ಮೀಕಿಯನ್ನ ಸತ್ಕರಿಸ್ತಾ ಇದ್ದಾನೆ. ಸೀತೆಯನ್ನ ಏನು ಮಾಡ್ತಾನೆ ನೋಡೋಣ.

ನಂತರ ವಾಲ್ಮೀಕಿ ಮಹರ್ಷಿಗಳನ್ನ ಸತ್ಕಾರ ಮಾಡ್ತಾನೆ. ಬದಲಿಗೆ ಮತ್ತೆ ಹೇಳ್ತಾ ಇದ್ದಾನೆ, ಮೂಲೋಕವು ತಿಳಿಯೋ ರೀತಿಯಲ್ಲಿ ಸೀತೆ ಪರಿಶುದ್ಧೆ ಅನ್ನೋದು ನನಗೆ ಗೊತ್ತಿತ್ತು, ಅವಳು ಅಗ್ನಿ ಪೂತೆ ಆಗಲೇ ನನಗೆ ತಿಳಿದಿತ್ತು, ಅಗ್ನಿಯಲ್ಲಿ ಅವಳು ಪೂತಳಾಗಬೇಕು ಅನ್ನೋದು ಕೂಡ, ಮೂರು ಲೋಕವು ಅವಳನ್ನ ನಿರ್ದೋಷಿ ಅಂತ ಹೇಳಿ ಒಪ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವಳಿಗೆ ಅಗ್ನಿ ಪರೀಕ್ಷೆಯನ್ನು ಕೂಡ ವಿಧಿಸಿದ್ದೆ, ಎಲ್ಲರಿಗೂ ಗೊತ್ತಿತ್ತು. ಆದರೂ ಸಹಿತ ಅವಳಿಗೆ ಬಂದ ಲೋಕಾಪವಾದ ಕಳೆಯಲಿ ಅನ್ನೋ ದೃಷ್ಟಿಯಿಂದ ನಾನು ಅವಳನ್ನ ಕಳೆದೆ. ಹಾಗಿದ್ರೂ ಸಹ ಅವಳು ಎಲ್ಲವನ್ನೂ ಸೇರಿಸಿಕೊಂಡು ಈ ಪುತ್ರ ರತ್ನಗಳನ್ನ ಪಡೆದಿದ್ದಾಳೆ. ಇನ್ನು ಚಿಂತೆ ಇಲ್ಲ, ಯಾವ ಭಯವೂ ಇಲ್ಲ, ಅವಳನ್ನ ನನ್ನ ಬಳಿಗೆ ಕಳಿಹು, ಬೀಳ್ಕೊಡು ಈ ಮತ್ತೆ ಈ ಮಕ್ಕಳನ್ನು ಕೂಡ ಅಂತ ಹೇಳಿ ಅವನು ಕೇಳ್ಕೊಳ್ತಾನೆ ವಾಲ್ಮೀಕಿಗಳನ್ನ. ಮತ್ತೆ ಮಕ್ಕಳು ಹಾಗೂ ಅಣ್ಣ ತಮ್ಮಂದಿರಗಳ ಕೂಡ ಯುದ್ಧ ಸೈನ್ಯದ ಕೂಡ ಅವನು ಬೀಳ್ಕೊಂಡು ಬರ್ತಾನೆ ತನ್ನ ಅಯೋಧ್ಯಾಪುರಕ್ಕೆ. ಮಿಕ್ಕಂತಹ ಯಜ್ಞವನ್ನ ನಡೆಸಿ ಮೂರು ಜಗವು ಹೊಗಳುವ ರೀತಿಯಲ್ಲಿ ರಾಮಚಂದ್ರ ಅನೇಕ ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಇತ್ತ

ರಾಮ ಇಷ್ಟೆಲ್ಲವನ್ನೂ ತಿಳಿದ ಬಳಿಕ ಕೂಡ ಅಲ್ಲೇ ಇದ್ದ ಸೀತೆಯನ್ನ ನೋಡಲಿಕ್ಕೆ ಹೋಗಲಿಲ್ಲ. ತಾನು ಅವಳನ್ನ ಯಾಕೆ ಬಿಟ್ಟೆ ಅನ್ನುವಂತಹ ಕಾರಣವನ್ನ ಮಾತ್ರ ಹೇಳಿಬಿಟ್ಟು ಆ ಮಕ್ಕಳನ್ನ ತಾನು ಕರಕೊಂಡು ಅಯೋಧ್ಯಾಪುರಕ್ಕೆ ಹೊರಟೋಗ್ತಾನೆ. ಇತ್ತ ಕಡೆ ವಾಲ್ಮೀಕಿಗೆ ಹೇಳ್ತಾನೆ, ಜವಾಬ್ದಾರಿಯನ್ನ ವಾಲ್ಮೀಕಿಗೆ ವಹಿಸ್ಕೊಟ್ಬಿಟ್ಟು ಇನ್ನು ಭಯ ಇಲ್ಲ, ಅವಳನ್ನ ಕಳಿಸಿಕೊಡು ಅಯೋಧ್ಯಾಪುರಕ್ಕೆ. ತಾನೇ ಕರೆದುಕೊಂಡು ಹೋಗ್ಬೋದಾಗಿತ್ತು. ಅದು ಸೀತೆಗೆ ಎಂತಹ ಒಂದು ಮನಃಶಾಂತಿಯನ್ನ ನೆಮ್ಮದಿಯನ್ನ ಸಂತೋಷವನ್ನ ಕೊಡುತ್ತಿತ್ತು. ಆ ಕೆಲಸವನ್ನ ರಾಮ ಮಾಡಲಿಲ್ಲ. ತಾನು ಹೊರಟೋದ ಮಕ್ಕಳನ್ನ ಕರ್ಕೊಂಡು ವಾಲ್ಮೀಕಿಗಳಿಗೆ ಅವಳನ್ನ ಕಳಿಸಿಕೊಡುವ ಜವಾಬ್ದಾರಿಯನ್ನ ವಹಿಸಿ ಹೋದ. ವಾಲ್ಮೀಕಿ ಮಹರ್ಷಿಗಳು ಈ ಕಡೆ ಬರ್ತಾರೆ, ಖಾಲಿ ಕೈಯಿ, ಮಕ್ಕಳಿಬ್ಬರೂ ಇಲ್ಲ ಅವರ ಬಳಿ. ಹಾಗೆ ಬಂದಾಗ ಆ ಆಶ್ರಮದ ಬಾಗಿಲಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ ಸೀತೆ. ಮಕ್ಕಳಿಬ್ಬರೂ ಕಾಣ್ತಾ ಇಲ್ಲ. ಆಗ ಕೇಳ್ತಾಳೆ, ಎಲ್ಲಿ ಎಲ್ಲಿ ನನ್ನ ಮಕ್ಕಳು? ಹೆತ್ತ ದಿನದಿಂದ ಪತಿಯ ವಿರಹವನ್ನೇ ಮರೆಸಿದ್ದಂತಹ ಮಕ್ಕಳು ಅವರು. ಪತಿಯನ್ನ ನಾನು ಒಂದು ದಿನವೂ ನೆನೆಸಲಿಲ್ಲ. ಆ ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳಿಗಾಗಿ ಈ ದೇಹವನ್ನ ಹೊತ್ತುಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಅಂತಹ ಸುತರನ್ನ, ನನ್ನ ಪ್ರಾಣವೇ ಆಗಿದ್ದಂತಹ ಮಕ್ಕಳನ್ನ ನೀನು ಯಾರಿಗೆ ಕೊಟ್ಟು ನೀ ಮಾತ್ರ ಬಂದಿದೀಯಲ್ಲ ತಂದೆ, ಹೇಳು ಹೇಳು ಅಂತ ಹೇಳಿ ಆ ವಾಲ್ಮೀಕಿ ಮುನಿಗಳ ಕಾಲಿಗೆ ಜಾನಕಿ ಬೀಳ್ತಾ ಇದ್ದಾಳೆ. ಅವಳನ್ನ ಎತ್ತಿ ಹಿಡಿದು ಸಂತೈಸ್ತಾ ಇದ್ದಾರೆ ನೋಡಿ.

ತನ್ನ ಪದತಲದಲ್ಲಿ ಬಿದ್ದು ಹೊರಳಾಡುತ್ತಾ ದುಃಖಿಸ್ತಾ ಇರುವಂತ ಸೀತೆಯನ್ನ ಅವನು ಬಗ್ಗಿ ಎತ್ತಿ ಸಮಾಧಾನ ಮಾಡ್ತಾನೆ. ಹೇಳ್ತಾ ಇದ್ದಾನೆ, ಮಗಳೇ ಚಿಂತೆ ಮಾಡಬೇಡ, ನಿನ್ನ ಮಕ್ಕಳು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿದ್ದಾರೆ, ಅವರ ಅಪ್ಪನ ಜೊತೆಯಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ, ನಿನ್ನನ್ನ ಕೂಡ ಬೇಗದಲ್ಲಿಯೇ ಕರ್ಕೊಂಡು ಬಂದು ನನಗೆ ಒಪ್ಪಿಸು ಅಂತ ಹೇಳಿ ನಿನ್ನ ಗಂಡ ಹೇಳಿ ಹೋಗಿದ್ದಾನಮ್ಮ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಅವಳನ್ನ ಸಂತೈಸ್ತಾ ಇದ್ದಾರೆ. ಮತ್ತೆ ಒಬ್ಬ ಹೆಣ್ಣು ಮಗಳನ್ನ ತಂದೆಯ ಮನೆಯಿಂದ ಗಂಡನ ಮನೆಗೆ ಕಳುಹುವಾಗ ಯಾವ ರೀತಿ ವಸ್ತು ವೈಭವಗಳನ್ನ ಕೊಟ್ಟು ಆದರೋಪಚಾರಗಳನ್ನ ಮಾಡಿ ಕಳುಹಿಸಬೇಕೋ ಆ ರೀತಿಯಾಗಿ ಎಲ್ಲ ಗುಣದಿಂದ ಒಡಂಬಡಿಸಿ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೊಟ್ಟು ಅವಳಿಗೆ ಸತ್ಕಾರವನ್ನೆಲ್ಲ ಮಾಡಿ ಒಳ್ಳೆಯ ಒಂದು ಮಣಿರಥವನ್ನ ತರಿಸಿ ಅದರಲ್ಲಿ ಕೂರಿಸ್ಕೊಂಡು ಹೋಗಿ ಅಯೋಧ್ಯಾಪುರಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಆ ರಘುನಾಥ ರಾಮನನ್ನ ತೋರಿಸ್ತಾ ಇದ್ದಾರೆ.

ಹೀಗೆ ಅಯೋಧ್ಯಾಪುರಕ್ಕೆ ಜಾನಕಿಯನ್ನ ಕರ್ಕೊಂಡು ಬಂದು ಬಿಟ್ಟು ರಾಮನೊಂದಿಗೆ ಸೇರಿಸ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗೆ ಸೇರಿದಂತಹ ಜಾನಕಿಯ ಕೂಡೆ ರಾಘವ ರಾಮ ತನ್ನ ರಾಮರಾಜ್ಯವನ್ನ ಹಲವು ಸಹಸ್ರ ವರ್ಷಗಳ ಕಾಲ ನಿಶ್ಚಿಂತನಾಗಿ ತುಂಬಾ ತುಂಬಾ ಚೆನ್ನಾಗಿ ಆಳ್ಕೊಂಡಿರ್ತಾನೆ ಅಂತ ಹೇಳಿ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ರಾಮನಿಗೂ ಕುಶಲವರಿಗೂ ತಂದೆ ಮಕ್ಕಳಿಗೂ ಆ ಒಂದು ತ್ರೇತಾಯುಗದಲ್ಲಿ ನಡೆದ ಯುದ್ಧದ ಕತೆ ಅದರ ಕಾರಣ ಏನು ಅನ್ನೋದನ್ನ ವಿಷದವಾಗಿ ಈ ಜೈಮಿನಿ ಭಾರತದ ಉತ್ತರ ಭಾರತದ ಆ ಅರ್ಜುನ ಬಬ್ರುವಾಹನರಿಗೆ ಕಾಳಗ ನಡೆಯುವ ಸಂದರ್ಭದಲ್ಲಿ ಜನಮೇಜಯನಿಗೆ ವಿಷದವಾಗಿ ಹೇಳ್ತಾ ಇದ್ದಾರೆ. ಇಂತಹ ಪುಣ್ಯತಮವಾದಂತಹ ಕಥೆಯನ್ನ ಕೇಳಿದವರಿಗೆ ಅತಿ ರಮ್ಯವಾದಂತಹ ಈ ಕಥೆಯನ್ನ ಕೇಳಿದವರಿಗೆ ಆರೋಗ್ಯ ಐಶ್ವರ್ಯ ವಿಶಾಲವಾದಂತಹ ಮತಿ ಗತಿ ಸತ್ಕೀರ್ತಿ ವಿಮಲವಾದಂತಹ ಸಂತತಿ ಎಲ್ಲವೂ ದೊರಕೊಳ್ತಾ ಇದೆ, ಯಶಸ್ಸು ಪ್ರೇಯಸ್ಸು ಎಲ್ಲವೂ ಸಿಗುತ್ತದೆ ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಈ ವಾಚಕರಿಗೆ ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಅವರು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ. ಇದು ಲಕ್ಷ್ಮೀಶ ತನ್ನ ಕಾವ್ಯವನ್ನ ಈ ಕಾವ್ಯದ ಈ ಕಥಾಭಾಗವನ್ನ ದ್ವಾಪರ ಯುಗದ ಕಥೆಯಲ್ಲಿ ತ್ರೇತಾಯುಗದ ಒಂದು ಕಥೆಯ ಘಟನೆಯನ್ನ ಸೇರಿಸ್ತಾ ಇದ್ದಾನೆ, ಸುಖಾಂತವಾಗಿ ಮುಗಿಸಿದ್ದಾನೆ. ಅದು ಯಾಕೆ ಬಂತು ಅನ್ನೋದನ್ನ ಕೊನೆಯ ಒಂದು ಶ್ಲೋಕದಲ್ಲಿ ಕವಿ ವಿಷದ ಪಡಿಸ್ತಾ ಇದ್ದಾನೆ.

0: ಎಲ್ಲ ಜಯಮೇ ಜಯನೇ, ನೀನು ಕೇಳಿದಾಗ ನಾನು ಹೇಳ್ತಾ ಇದ್ದೀನಿ, ಹಿಂದೆ ತ್ರೇತಾಯುಗದಲ್ಲಿ ತನ್ನ ಮಕ್ಕಳಿಗೆ ಯಾಕೆ ಯುದ್ಧ ಆಯ್ತು ಅಂತ ನೀನು ಪ್ರಶ್ನೆ ಮಾಡಿದ್ದಕ್ಕೆ ಲವಕುಶರು ರಾಘವನ ಜೊತೆ ಆದ ಯುದ್ಧವನ್ನ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಮುಂದೆ ಬಬ್ರುವಾಹನ ಪಾರ್ಥರ ಆಹವ ಅವರ ಯುದ್ಧವನ್ನು ಹೇಳೋದೇನಿದೆ ಅದನ್ನ ಮುಂದಿನ ಒಂದು ಕಥಾಭಾಗದಲ್ಲಿ ನಾವು ಕೇಳೋಣ. ಹೀಗೆ ಕೇಳಿದಂತಹ ಕಥೆಯಿಂದಾಗಿ ದೇವಪುರ ನಿಲಯ ಲಕ್ಷ್ಮೀ ರಮಣ ಅವನನ್ನು ಚಿತ್ತದಲ್ಲಿ ಧ್ಯಾನಿಸುತ್ತ ಕೇಳಿದವರಿಗೆ ಸಕಲ ಲೋಕ ಮಂಗಳವೆಲ್ಲ ಉಂಟಾಗುತ್ತದೆ ಅನ್ನುವುದರೊಂದಿಗೆ ಜೈಮಿನಿ ಮಹರ್ಷಿಗಳು ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದಾರೆ. ಅಂತೆಯೇ ನಮ್ಮ ಲಕ್ಷ್ಮೀಶ ಕವಿ ಕೂಡ 21ನೆಯ ಸಂಧಿಯ ಈ ಅದ್ಭುತವಾದಂತಹ ಕಥಾ ಪ್ರಸಂಗವನ್ನ ಮಂಗಳಕರವಾದಂತಹ ಶ್ಲೋಕದೊಂದಿಗೆ ಮುಗಿಸ್ತಾ ಇದ್ದಾನೆ. ಮುಂದಿನ ಸಂಧಿಗಳಲ್ಲಿ ಬಬ್ರುವಾಹನ ಅರ್ಜುನರ ಕಾಳಗದ ವೀರ ರಸದ ಸವಿಯನ್ನ ಸವಿಯೋಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ವಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಪ್ರಿಯ ಕೇಳುಗರೆ, ಇನ್ನು ಮುಂದೆ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ರಾಯ ಶೇಠ್.

ಪ್ರಸ್ತುತ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಪಾಂಡವರ ಅಶ್ವಮೇಧ ಕುದುರೆಯ ಬೆಂಗಾವಲಾಗಿ ಬಂದ ಪಾರ್ಥನನ್ನು ತಾಯಿಯ ಮಾತಿನಂತೆ ಬಭ್ರುವಾಹನ ಸತ್ಕರಿಸಲು ಮುಂದಾದರೆ ತಿರಸ್ಕಾರದಿಂದ ಜರೆಯುತ್ತಾನೆ ಧನಂಜಯ. ಅರ್ಜುನನಿಂದ ಅವಾಚ್ಯ ಪದಗಳನ್ನು ಕೇಳಿದ ಚಿತ್ರಾಂಗದೆಯ ಪುತ್ರ ರೋಷದಿಂದ

ಒಬ್ಬರು ವಾಹನ. ಮಾತೆಯ ಮಾತನ್ನು ಪಾಲಿಸಬೇಕೆಂಬ ಧ್ಯೇಯದಿಂದ ಪ್ರಾರ್ಥನೆಗೆ ಶರಣಾಗಲು ಕಪ್ಪ ಗಾಣಿಕೆ, ಕನಕ, ಕುದುರೆ ಮುಂತಾದ ಸುವಸ್ತುಗಳೊಂದಿಗೆ ನಮಿಸಲು ಬಂದರೆ ನಮ್ಮನ್ನೇ ನಿಂದಿಸಿ ತಿರಸ್ಕರಿಸಿದನೆ ಎಂದು ಕೋಪದಿಂದ ತಂದ ಸುವಸ್ತುಗಳನ್ನೆಲ್ಲ ಅರಮನೆಗೆ ಹಿಂದಿರುಗಿಸಿ ಚತುರ್ಬಲ ಸಮೇತನಾಗಿ ಯುದ್ಧರಂಗಕ್ಕೆ ಬಂದ. ಅನೇಕ ದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಸೈನಿಕರಿಗೆ ಸಮಯ ಸಿಕ್ಕಂತಾಗಿದೆ. ರಣೋತ್ಸಾಹದಿಂದ ಮುನ್ನುಗ್ಗುವಾಗ ಎದ್ದ ಧೂಳು ಧರಣಿಯನ್ನೆಲ್ಲ ಆವರಿಸಿತ್ತು.

ಲಕ್ಷ್ಮೀಶ ಕವಿ ಸೇನೆಯ ಸಂಖ್ಯೆಯನ್ನು ಸವಿಸ್ತಾರವಾಗಿ ಹೇಳುತ್ತಾನೆ. ಲಕ್ಷ ಲಕ್ಷ ಸಂಖ್ಯೆಯ ಸಮರಾನೆಗಳು, ಕೋಟಿ ಕೋಟಿಯಲ್ಲಿ ಕುದುರೆಗಳು, 3 ಅರ್ಬುದ ಕಾಲಾಳುಗಳು, 100 ರಥಗಳು ಯುದ್ಧ ರಂಗವನ್ನು ಪ್ರವೇಶಿಸಿವೆ. ಎಲ್ಲ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಹರಿಸುವ ಸುಬುದ್ಧಿ ಮುಂತಾದ ರಾಜನಿಷ್ಠರು ಸಮರಕ್ಕೆ ಕಾಯುತ್ತಿದ್ದಾರೆ. ಸ್ವಾಮಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿದ್ದ ರಾಷ್ಟ್ರಭಕ್ತರಿಂದ ರಣರಂಗಕ್ಕೆ ವಿಶೇಷ ಕಾಂತಿ ಬಂದಿದೆ. ಇಲ್ಲಿ ಕವಿ ಉತ್ಪ್ರೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಸೃಷ್ಟಿಕರ್ತ ಬ್ರಹ್ಮನ ಕೈ ಚಳಕವನ್ನೂ ಮೀರಿಸಿದೆಯೋ ಎಂಬಂತೆ ಬಬ್ರುವಾಹನನ ಯುದ್ಧದ ಸಿದ್ಧತೆ ಕಾಣುತ್ತಿತ್ತಂತೆ. ಸ್ವತಃ ಮಣಿಪುರದ ಮಹಾರಾಜನು ಮಣಿಖಚಿತವಾದ ದಿವ್ಯ ರಥವನ್ನೇರಿ ಯುದ್ಧ ಭೂಮಿಗೆ ಎದುರಾದ.

ಚಿತ್ರಮಯ ರಥವನ್ನು ಕಂಡಾಗಲೇ ಶತ್ರು ಸೈನ್ಯದ ನಡುಗುತ್ತಿತ್ತು. ಮಿತವಾದ ಮಧ್ಯಮ ಪಾಂಡವನ ಸೇನೆಗೂ ಅಮಿತವಾದ ಅರ್ಜುನನ ಮಗನ ಸೇನೆಗೂ ಕಾಳಗ ಪ್ರಾರಂಭವಾಯಿತು. ಮಣಿಪುರದ ಮಗನ ಸೈನ್ಯ ಹಸ್ತಿನಾವತಿಯ ತಂದೆಯ ಸೈನ್ಯಕ್ಕಿಂತ ಮಿಗಿಲಾಗಿತ್ತು. ರಕ್ತ ಸಂಬಂಧಿಕರಲ್ಲಿಯೇ ರಕ್ತ ದೋಕುಳಿಯಾಗುತ್ತಿದೆ. ಮಿತ್ರರಾಗಿರಬೇಕಾಗಿದ್ದವರು ಶತ್ರುಗಳಾಗಿದ್ದಾರೆ. ಸಮರಾಂಗಣದಲ್ಲಿ ಸಂಬಂಧಿಗಳಿಗೆ ಸ್ಥಾನವಿಲ್ಲ. ತಮ್ಮ ತಮ್ಮ ಅರಸನಿಗೆ ಗೆಲುವನ್ನು ತಂದುಕೊಡಲು ಸೆಣಸುತ್ತಿದ್ದಾರೆ. ಕದನ ಕ್ಷಣ ಕ್ಷಣಕ್ಕೂ ಕಾವೇರುತ್ತಿದೆ.

ಸಾಮಾನ್ಯ ಮೆರವಣಿಗೆಯೇ ಅನೇಕ ಶಬ್ದಗಳಿಂದ ಗಡಚಿಕ್ಕುವಂತಿರುತ್ತದೆ. ಅಂತಹದರಲ್ಲಿ ಸಮರಾಂಗಣದಲ್ಲಿಯ ಶಬ್ದಗಳಿಂದ ಕಿವಿ ಗಡಚಿಕ್ಕಿದವು. ಶಂಖ, ಜಾಗಟೆ, ಭೇರಿ, ಕೊಂಬು, ಕಹಳೆ ಘೋಷಣೆಗಳಿಂದ ರಣಾಂಗಣ ತುಂಬಿಕೊಂಡಿತ್ತು. ಆನೆಗಳಿಗೆ ಕುತ್ತಿಗೆಗೆ ಕಟ್ಟಿದ ಗಂಟೆಗಳ ಶಬ್ದ, ಕುದುರೆಗಳ ಕೆನೆತ, ಪದಾತಿಗಳ ಜಯಘೋಷ, ಡಕ್ಕೆ ಡಮರುಗಳ ಮಹಾರವ ಇವೆಲ್ಲವುಗಳಿಂದ ಕೇಳುಗರ ಕಿವಿಗಳಿಗೆ ಕಠೋರತೆಯ ಎರಕ ಹೊಯ್ಯುತ್ತಿತ್ತು ಆ ರಣಾಂಗಣದಲ್ಲಿ ಎಂದು ಕವಿ ವರ್ಣಿಸುತ್ತಿದ್ದಾನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ

0: ಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
2: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರಿದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿ ನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಹಮಾರೇ

0: ಭಾರತ್ಗೆ ದೇವಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿಕೆ ಜೀವನ್ ಚರಿತ್ರೆ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್, ಹಮೇ ಭೀ ಬಹುತ್ ದಿನೋ ಸೇ ಶ್ರೀ ಶಂಕರಾಚಾರ್ಯ ಜಿಕೆ ಬಾರೆ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ.
2: ಉನ್ಕೆ ನಾಮ್ ಸ್ಮರಣ್ ಸೇ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
0: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯಿಯೆ ನಾ.
0: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗಕ್ಕೆ ಋಷಿ ದೇವಾಂಶ ಸಂಭೂತ ಥೆ, ಯೇ ಭಗವಾನ್ ಶಂಕರ್ಕೆ ಅವತಾರ್ ಥೆ.
2: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
0: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
0: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವುವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾ ಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
2: ಏ ಮಾನವ ಹೋತೆ ಹುವೆ ಬಿ ದೇವತಾ ಥೇನಾ?
0: ಹಾ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೆ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯ.
1: ಏ ಬಡೇ ಪರಮಾರ್ಥಿಕ್ ವಿದ್ವಾಂತೆ ದಯಭೂತೇನಾ?
0: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವಂತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನಾ?
0: ಹಾ ಹಾ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾಥ್ ರಹಾ ಕರ್ತೆ ಥೆ.
2: ಉನ್ಕಾ ದೂಸರಾ ನಾಮ ಆರ್ಯಾಂಬಾ ಥಾ ನಾ?
0: ಹಾ ಹಾ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಬಿ ಕೋಯಿ ಸಂತಾನ ನಹಿ ಥಿ, ಪತಿ ಪತ್ನಿ ನಿಸ್ಸಂತಾನ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನ ಎಂದರೆ ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
0: ಹೌದು, ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿಲ್ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ಗೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತೆ.
0: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೇ ಏಕ್ ದಿನ ಪಹಲೆ ಶಿವಜಿನೆ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯ.
2: ಭಗವಾನ್ ಕಿ ಸೇವಾ ಸೇ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
0: ಹಾ ಹಾ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ, ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರ ಕೇಳಿಯೇ ಪ್ರಾರ್ಥನಾ ಕಿ, ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಕೀ ಬಾ ಚುನ್ನೆ ಕೇಳಿಯೇ ಕಹ.
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
0: ಹೌದು, ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯೇ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಾಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರ ಕೋ ಜನಂ ದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
0: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೆ ಪುತ್ರ ಕಾ ನಾಮ ಶಂಕರ್ ಹಿ ರಖಾ ಗಯ.
2: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
0: ಹಾ, ಯೇಹಿ ನಹಿ, ಕೈ ಮಹಾಪುರುಷೋ ಕಾ ಜನ್ಮದಿನ್ ಆಜ್ಕಲ್ ಬಿ ವಿವಾದಾತ್ಮಕತೋ ಹೈ ಹಿ. ಇನ್ಕೆ ಕೈ ನಾಮ ಹೈ ಜೈಸೆ ಬ್ರಹ್ಮ ಸ್ವರೂಪಾಚಾರ್ಯ, ದೂಸರಾ ನಾಮ ಹೈ ಸುರೇಶ್ವರಾಚಾರ್ಯ.
1: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
0: ಹಾ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಾ ಥಾ. ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೆ ಶಾಸ್ತ್ರೀಯ ವಿಧಿ ಸೆ ಉಪನಯನ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕುಲ್ ಭೇಜ್ ದಿಯಾ.
2: ಶಂಕರ್ ಪಡಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೇನಾ?
0: ಹಾ ಹಾ, ದೋ ಸಾಲ್ ಮೇ ಹಿ ಸಭಿ ಉಪನಿಷತ್ ಪುರಾಣ ವೇದ ಔರ್ ಸಭಿ ಧರ್ಮಶಾಸ್ತ್ರೋ ಕಾ ಅಧ್ಯಯನ್ ಸಂಪೂರ್ಣ ರೂಪ ಸೆ ಕಿಯಾ.
1: ದಶ ದಿಕ್ಕುಗಳಲ್ಲೂ ಇವರ ಹೆಸರು ಪ್ರಖ್ಯಾತಗೊಂಡಿತು ಅಲ್ಲವೇ?
0: ಹಾ ಹಾ, ಏಕ್ ಬಾರ್ ಗುರುಕುಲ್ ಕೆ ನಿಯಮಾನುಸಾರ

0: शंकर ने एक दिन भिक्षा के लिए एक गरीब ब्राह्मण के घर पहुंचे। उनके घर में देने के लिए कुछ भी नहीं था। शंकर के अनुरोध पर एक आंवला ही भिक्षा के रूप में दे दिया। शंकर का दिल बहुत पिघल गया।
1: आंवला एंदरेनु बहन जी?
0: आंवला एंद्रे बेट्टद नेल्लिकायि अंत अर्थ।
1: ದಿಲ್ ಪಿಘಲ್ನ ಎಂದರೇನು ಬೆಹೆಂಜಿ?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚಕರ್ ಲಕ್ಷ್ಮೀ ಸೇ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
0: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೇ ಭರ್ ಗಯ.
1: ಅಬ್ಬಾ, ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೇನಾ?
0: ಹಾ ಹಾ, ಗುರುಕುಲ್ ಸೇ ಲೌಟ್ ಆಯೆ ಮಾನೆ ವಿವಾಹ ಕರ್ನೆ ಕೋ ಕಹಾ. ಮಗ ಶಂಕರ್ ನೇ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು ಇವರ ಮನೆಗೆ ಬರುತ್ತಿದ್ದರು.
1: ಏ ಬಡೆ ಮಾತು ಭಕ್ತ ಥೇನಾ?
0: ಹಾ, ಇಸ್ಕೆಲಿಯೇ ಏಕ್ ನಿದರ್ಶನ್ ಹೈ. ಮಾ ರೋಜ್ ಅಪ್ನೆ ಘರ್ ಸೇ ದೂರ ರಹನೆ ವಾಲಿ ಪೂರ್ಣಾ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಔರ್ ಬೀಮಾರ್ ಸೇ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ. ಮಾ ಕಿ ಅಸಹಾಯಕತಾ ಸೇ ಬಹುತ್ ದುಃಖಿ ಹುಯೆ.
1: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ್ ಥಾ.
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೇ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೆ ಘರ್ ಕೆ ಆಗೆ ಲಾನೆ ಕೆ ಲಿಯೆ ಪ್ರಾರ್ಥನಾ ಕಿ. ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ ಕೆ ಆಂಗನ್ ಮೇ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳ ಕೆ ರಾಜ ರಾಜಶೇಖರ್ ಸಾತ್ ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೇ ಪ್ರಭಾವಿತ್ ಹುಯೆ. ರಾಜಾನೆ ಅಪ್ನೆ ಪ್ರಧಾನ ಮಂತ್ರಿ ಕೋ ಏಕ್ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಭಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹಿ ಕಿಯಾ, ಅಪ್ನಾ ಅಸಮರ್ಥತಾ ಪ್ರಕಟ್ ಕಿ.
1: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೇನಾ?
0: ಹಾ ಹಾ, ಬಾಲಕ್ ಶಂಕರ್ ನೇ ರಾಜಾ ಕೋ ಸಮಝಾಯಾ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪ್ನಾ ಅಪ್ನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ. ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದಾಧ್ಯಯನ್ ಏವಂ ಅಧ್ಯಾಪನ್ ಕಾ ಕಾಮ್ ಹೈ. ಹಮೇ ಹಾತಿ ಕೋ ಲೇಕರ್ ಕ್ಯಾ ಕರ್ನಾ ಹೈ, ಇಸಿಲಿಯೇ ಹಾತಿ ಮುಜೆ ನಹಿ ಚಾಹಿ.
1: ರಾಜಾ ಬಾಲಕ್ ಕಿ ಬಾತೋನ್ ಸೇ ಔರ್ ಪ್ರಭಾವಿತ ಹುವಾ ಹೋಗಾನಾ?
0: ಹಾ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: ಹಾ, ಭಾವಾವೇಶ ಸೇ ಶಂಕರ್ ಕೆ ಚರಣೋ ಮೇ ಸ್ವರಣ ಸೇ ಸಿಕ್ಕೆ ರಖಕರ್ ಪ್ರಣಾಮ ಕಿಯಾ. ಶಂಕರ್ ನೇ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಚಕರ್ ಉನ್ ಸಿಕ್ಕೋಂ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ.
0: ಬಾಲಕ್ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ. ಮಾತಾಜಿ ಸೇ ಆಜ್ಞಾ ಮಾಂಗೆ, ಮಗರ್ ಮಾನೆ ಅನುಮತಿ ನಹಿ ದಿ. ಮಾ ಕೋ ಬೇಟ ಸನ್ಯಾಸ ಲೇನಾ ಉಚಿತ್ ನಲಗ.
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾ ಜರೂರ್. ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾತ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ, ತಬ್ ವಹಾ ಏಕ್ ಮಗರ್ನೆ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗಾ.
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೇ ಮಾ ಸೇ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ, ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
0: ಹಾ ಹಾ, ಲಹುಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾಸೆ ಮಗರ್ನೆ ಛೋಡ್ ದಿಯಾ. ಮಾನೆ ಉಸೆ ಘರ್ ಲೇ ಚಲ್ನೆ ಕೋ ಕಹಾ, ಮಗರ್ ಸನ್ಯಾಸಿ ಕೋ ಘರ್ ಕಹಾ ಮಾಸೆ ಹಿ ಪುಚಾ.
1: ವಾಹ್, ಶಂಕರ್ ಜಿ ಕಾ ಸಂಕಲ್ಪ

0: शंकर को अपनी सारी विद्या देने सिखाने लगे। जाने के पहले गुरु ने शंकर से कहा कि वैदिक धर्म की पुनः संस्थापना करने के लिए शंकर के अंश से तुम्हारा जन्म हुआ है। यहाँ से काशी जाकर शंकर भगवान का दर्शन पाकर आगे का काम करो। इतना कहकर उन्होंने देह त्याग किया।
1: देह त्याग वेंदरे मरण होंडुवुदु एंदल्लवे?
0: ಹೌದು. ಆಗೆ ಗುರು ಕೆ ಆಜ್ಞಾನುಸಾರ ವಾರಣಾಸಿ ಪಹುಂಚ ಕರ್ ಮಣಿಕರ್ಣಿಕಾ ಘಾಟ್ ಕೆ ನಿಕಟ್ ಆವಾಸ ರಹನೆ ಲಗೆ.
1: ಮಣಿಕರ್ಣಿಕಾ ಎಂಬುದು ಕಾಶಿಯ ಒಂದು ಪ್ರಸಿದ್ಧ ಘಟ್ಟದ ಹೆಸರಲ್ಲವೇ?
0: ಹೌದು. ವಹಾ ಕೈ ಪಂಡಿತೋನ್ಸೆ ವಾದ್ ವಿವಾದ ಕರ್ಕೆ ಪರಾಜಿತ್ ಕಿಯಾ. ವಹಾ ಕೈ ಯುವಕ್ ಉನ್ಕೆ ಶಿಷ್ಯತ್ವಕೋ ಗ್ರಹಣ ಕಿಯಾ. ವಹಿ ರಾಸ್ತೆ ಮೇ ಏಕ್ ಬಾರ್ ಏಕ್ ಶವಕೋ ರಖಿ ಮಾತಾ ಭವಾನಿ ಕಾ ಬಿ ದರ್ಶನ್ ಹುವಾ.
1: ಇವರಿಗೆ ಮತ್ತೊಮ್ಮೆ ಚಂಡಾಲನ ರೂಪದಲ್ಲಿ ಭಗವಾನ್ ಶಂಕರರ ದರ್ಶನವೂ ಸಹ ದೊರಕಿತಲ್ಲವೇ?
0: ಹಾ ಹಾ ಜರೂರ್. ತಬ್ ಶಂಕರ್ನೆ ವಿಶ್ವೇಶ್ವರ ಭಗವಾನ್ ಏವಂ ಭವಾನಿ ಮಾತಾ ಕೋ ಪ್ರಣಾಮ ಕರ್ ಬದ್ರಿಕಾಶ್ರಮ ಜಾನೆ ಕಾ ನಿಶ್ಚಯ ಕಿಯಾ. ರಾಸ್ತೆ ಮೇ ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಸೆ ಹರಾ ಕರ್ ಅನೇಕ ತೀರ್ಥ ಸ್ಥಳೋಂ ಕಾ ದರ್ಶನ್ ಕರ್ ಬದ್ರಿಕಾಶ್ರಮ ಪಹುಂಚೆ.
1: ಬದ್ರಿಕಾಶ್ರಮ ಭಾರತ ಕೆ ಉತ್ತರ ಕೆ ಹಿಮಾಲಯ ಮೇ ಸ್ಥಿತ ಅತ್ಯಂತ ಪ್ರಸಿದ್ಧ ಹಿಂದೂಂ ಕಾ ಪುಣ್ಯಕ್ಷೇತ್ರ ಹೈ ನಾ?
0: ಹಾ ಹಾ. ವಹಾ ತಪ್ತ ಕುಂಡ ಮೇ ನಹಾ ಕರ್ ನಾರದ ಕುಂಡ ಮೇ ಪಡಿ ಹುಯಿ ನಾರಾಯಣ ಮೂರ್ತಿ ಕೋ ಬಾಹರ್ ನಿಕಾಲ್ ಕರ್ ವಹಿ ಫಿರ್ ಸೆ ಬದ್ರಿನಾಥ ಮಂದಿರ್ ಕಿ ಸ್ಥಾಪನಾ ಕಿ.
1: ಬಹುತ್ ಶ್ರೇಷ್ಠ ಕಾಮ ಕಿಯಾ ನಾ.
0: ಕೈ ಪಂಡಿತೋಂ ಕೋ ಶಾಸ್ತ್ರಾರ್ಥ ಮೇ ಹರಾ ಕರ್ ವೇದೋಂ ಕಿ ಪತಾಕಾ ಚಾರೋ ತರಫ ಹರಾನೆ ಲಗೆ.
1: ಇನ್ಹೋನೆ ಬೇಲಿ ಕೆ ಪ್ರಭಾಕರ್ ಬ್ರಾಹ್ಮಣ ಕೆ 13 ವರ್ಷ ಕೆ ಪುತ್ರ ಕೋ ವೇದಾಧ್ಯಯನ ಕಾ ಜ್ಞಾನ ಪ್ರದಾನ ಕಿಯಾ.
0: ಹಾ. ಆಗೆ ವೋ ಶಂಕರಾಚಾರ್ಯ ಕಾ ಶಿಷ್ಯ ಬನ್ಕರ್ ಹಸ್ತಾಮಲಕ್ ನಾಮ ಸೆ ಪ್ರಸಿದ್ಧ ಹುವಾ. ಐಸಾ ಕೈ ಅದ್ಭುತ ಚಮತ್ಕಾರೋಂ ಸೆ ಸಬ್ಕೋ ಶಂಕರ್ ನೆ ವಿಸ್ಮಿತ ಕಿಯಾ. ಕೈ ಬಾಧಾವೋಂ ಕಾ ಸಾಮನಾ ಕರ್ ಭಾರತ ಕಿ ಚಾರೋ ದಿಶಾವೋ ಮೇ ಚಾರ್ ಮಠ ಏವ ಮಂದಿರೋಂ ಕಾ ಪುನರ್ ನಿರ್ಮಾಣ ಕಿಯಾ. ಉತ್ತರ ಮೇ ಬದ್ರಿನಾಥ್ ದಕ್ಷಿಣ ಮೇ ರಾಮೇಶ್ವರ್ ಪೂರ್ವ ಮೇ ಜಗನ್ನಾಥ್ಪುರಿ ಪಶ್ಚಿಮ ಮೇ ದ್ವಾರಕಾನಾಥ್ ಏ ಚಾರೋ ಮಂದಿರ್ ಹೈ. ಅಪ್ನಿ 32 ವರ್ಷ ಕಿ ಆಯು ಮೇ ಶ್ರೀ ಕೇದಾರನಾಥ್ ಮೇ ಯೋಗ ಸಮಾಧಿ ದ್ವಾರ ಅಪ್ನಾ ಶರೀರ ತ್ಯಾಗ ಕರ್ ದಿಯಾ. ಅಚ್ಚಾ ಸಮಯ ಹೋ ಗಯಾ ಹೈ ಫಿರ್ ಮಿಲೇಂಗೆ.
1: ಕಾಫಿ ವಿಷಯ ಸಮಝಾ ದಿಯಾ. ಧನ್ಯವಾದ. ಧನ್ಯವಾದ ಬಹನ್ ಜಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು SV ವೇದಾವತಿ. ಇವರೊಂದಿಗೆ ಭಾಗವಹಿಸಿದವರು ನುಸರತ್ M ಹಾಗೂ ಅರ್ಷಿಯಾ Z.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಒಂದು ಸಂಸ್ಥೆನಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಡಿಗ್ರಿ ಪಡೀಲಿಕ್ಕೆ ಒಬ್ರು ಸೇರ್ಕೊಡ್ತಾರೆ, ಆದ್ರೆ ಅಲ್ಲಿ ಯಾವುದೋ ಒಂದು ಜಾತಿ ಕಾರಣದಿಂದ ಗೆಳೆಯರು ಏನೋ ಒಂದು ರ್ಯಾಗಿಂಗ್ ಅಥವಾ ಒಂದು ಹರಾಸ್ಮೆಂಟ್ ಏನೋ ಒಂದು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನ್ ಮಾಡಬೇಕು, ಅದನ್ನು ಕಾಲೇಜ್ ಕಮಿಟಿಗೆ ತಿಳಿಸಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಅನೇಕ ಕೆಲವು ಗೊಂದಲಗಳಿವೆ. ಆಮೇಲೆ ಹೆಚ್ಚಿನ ಒಂದು ಏನಾದರೂ ಹಾನಿ ಮಾಡಲಿಕ್ಕೆ ಕೂಡ ರೆಡಿ ಆಗ್ತಾರೆ. ಆ ಸಿಚುವೇಶನ್ ಸ್ವಲ್ಪ ಗಂಭೀರ ಆಗುತ್ತೆ. ಏನ್ ಮುಂದುವರಿಬೇಕಾಗತ್ತೆ, ಏನ್ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ?
2: ಸರ್, ಇಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಸರ್. ನಾವು ಯಾರನ್ನು ಜಾತಿ ಆಧಾರದ ಮೇಲೆ ಕಿರುಕುಳ ನೀಡಿದ್ರೆ ಅದು ಉಲ್ಲಂಘನೆ ಆಗುತ್ತೆ. ಆವಾಗ ನಾವು SC/ST ಅಟ್ರಾಸಿಟೀಸ್ ಆಕ್ಟ್ 1989 ಮತ್ತು ಇದು ಕಾಲೇಜಲ್ಲಿ ಆಗಿರೋದ್ರಿಂದ ಆಂಟಿ ರ್ಯಾಗಿಂಗ್ ರೆಗ್ಯುಲೇಷನ್ ಅಡಿಯಲ್ಲಿ ಇದು ಗಂಭೀರವಾದ ಅಪರಾಧ ಅಂತ ಪರಿಗಣಿಸ್ತೀವಿ ಸರ್.
1: ಹೇಗೆ ಮುಂದುವರಿಬೇಕು, ಮುಂದೆ ಈ ರೀತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತಂದ್ರೆ?
2: ಇದಕ್ಕೆ ದೂರ್ ನೀಡೋಕಿನ ಮುಂಚೆ ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಅಂದ್ರೆ ಯಾರಾದ್ರೂ ಮೆಸೇಜ್ ಮುಖಾಂತರ, ಫೋಟೋ ಮುಖಾಂತರ, ವಿಡಿಯೋಗಳ ಮುಖಾಂತರ ಏನಾದ್ರೂ ಕಿರುಕುಳ ನೀಡಿದ್ರೆ ಅದನ್ನ ನಾವು ಸಂಗ್ರಹಣೆ ಮಾಡಬೇಕಾಗುತ್ತೆ ಸರ್. ಆಮೇಲೆ ಯಾವಾಗ ಎಲ್ಲಿ ಯಾರು ಎಂಬುವರ ವಿವರ, ಅವರ ಹೆಸರು, ಅವರ ಹುದ್ದೆ, ಅವ್ರು ಏನ್ ಓದ್ತಾ ಇದ್ದಾರೆ, ಅವ್ರು ಯಾವ ಹುದ್ದೆ ಮೇಲಿದ್ದಾರೆ ಅದನ್ನ ನಾವು ಬರೆದಿಡಬೇಕಾಗ್ತದೆ. ಆಮೇಲೆ ಆ ಸಂದರ್ಭ ನೋಡಿದವರು, ಆ ಘಟನೆ ನೋಡಿದವರು ಯಾರಾದ್ರೂ ಅಲ್ಲಿ ಸಾಕ್ಷಿಗಳು ಅಂತ ಇದ್ರೆ ಅವರ ಹೆಸರನ್ನು ನಾವು ದೂರು ನೀಡುವಾಗ ಬೇಕಾಗತ್ತೆ. ಹಾಗಾಗಿ ನಾವು ಸಂಗ್ರಹಿಸಬೇಕಾಗತ್ತೆ ಸರ್.
1: ಎಲ್ಲಿ ದೂರು ನೀಡಬೇಕು?
2: ಆ ಕಾಲೇಜಲ್ಲಿ, ಪ್ರತಿ ಕಾಲೇಜಲ್ಲಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಇರುತ್ತೆ ಸರ್. ಆ ಆಂಟಿ ರ್ಯಾಗಿಂಗ್ ಕಮಿಟಿಗಳ ಬಗ್ಗೆ ಅವರ ಕಾಲೇಜಲ್ಲಿ ಮಾಹಿತಿಯನ್ನ ನೀಡಲಾಗ್ತದೆ. ಅಂದ್ರೆ ಯಾವ್ದೋ ನೋಟಿಸ್ ಬೋರ್ಡ್ ಅನ್ಬಹುದು ಅಥವಾ ಯಾವ್ದೋ ಗೋಡೆ ಮೇಲೇನೋ ಅದು ಕಮಿಟಿಯಲ್ಲಿ ಯಾರಿದ್ದಾರೆ, ಆ ಮೆಂಬರ್ಸ್ ಯಾರಿದ್ದಾರೆ, ಏನಂದ್ರೆ ಉಲ್ಲಂಘನ ಆಗತ್ತೆ, ಏನಂದ್ರೆ ನಿಮಗೆ ಹೆರಾಸ್ಮೆಂಟ್ ಆಗತ್ತೆ, ಏನಂದ್ರೆ ರ್ಯಾಗಿಂಗ್, ಅದೆಲ್ಲವನ್ನ ಕಾಲೇಜಲ್ಲಿ ಬರೆದಿಟ್ಟಿರ್ತಾರೆ ಸರ್. ಅಲ್ಲಿ ನಾವು ನೋಡಿ ಆ ಆಂಟಿ ರ್ಯಾಗಿಂಗ್ ಕಮಿಟಿಗೆ ನಾವು ಕಂಪ್ಲೇಂಟ್ ಅನ್ನ ದಾಖಲು ಮಾಡಬೇಕಾಗತ್ತೆ. UGCಯಲ್ಲೂ ಕೂಡ ಆಂಟಿ ರ್ಯಾಗಿಂಗ್ ಹೆಲ್ಪ್ ಲೈನ್ ಇದೆ. ಇದು 24 ಗಂಟೆಗಳ ಕಾಲ ಇರುವಂತ ಉಚಿತವಾದ ಹೆಲ್ಪ್ ಲೈನ್ ಸರ್. ಇದು ಇದರ ನಂಬರ್ ಏನಂದ್ರೆ 1800-180-5522. ಇದು ಇಲ್ಲಿ ನಾವು ಫೋನ್ ಮಾಡಿ ಆನ್ಲೈನ್ ಮುಖಾಂತರ ನಾವು ಹೇಳಬಹುದು. ಆಮೇಲೆ antiragging.in ಕೂಡ ನಾವು ಅರ್ಜಿಯನ್ನ ಅಥವಾ ದೂರನ್ನ ನಾವು ಸಲ್ಲಿಸಬಹುದು. ಈ ದೂರನ್ನ ಸಲ್ಲಿಸಿದ್ರೆ ನನ್ಗೆ ಇನ್ನೂ ಮತ್ತೆ ಮುಂದೆ ಹೆರಾಸ್ಮೆಂಟ್ ಆಗಬಹುದು, ರ್ಯಾಗಿಂಗ್ ಹೆಚ್ಚಾಗಬಹುದು ಅಂತ ನಿಮ್ ಯೋಚನೆ ಏನಾದ್ರೂ ಇದ್ರೆ ಅದು ಹಾಗಾಗಲ್ಲ. ಯಾಕಂತಂದ್ರೆ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸುವುದಿಲ್ಲ, ಇದನ್ನ ನಾವು ಆಂತರಿಕವಾಗಿನೇ ನಾವು ನೋಡ್ತೀವಿ. ಆಗ್ಲಿ, ನಿಮ್ಮ ಹೆಸರನ್ನ ಬಹಿರಂಗಗೊಳಿಸುವುದಿಲ್ಲ.
1: ಆಮೇಲೆ ಈಗ ಈ SC/ST ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಕೂಡ ದೂರು ನೀಡಬಹುದಾ?
2: ಹೌದು, SC/ST ಆಕ್ಟ್ ಅಡಿಯಲ್ಲೂ ನಾವು ಪೊಲೀಸ್ಗೆ ನಾವು ದೂರು ನೀಡಿದ್ರೆ ಅದು FIR ಆಗಿ ದಾಖಲಾಗಿಸ್ತದೆ. ಇಲ್ಲಿ ಪೊಲೀಸರು ಕೇಸ್ ಅನ್ನ ರಿಜಿಸ್ಟರ್ ಮಾಡಕ್ಕೆ ನಿರಾಕರಿಸುವಂತಿಲ್ಲ. ಅದೇ ರೀತಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಕಾಲೇಜ್ ಅಥವಾ ಪೊಲೀಸರೇ ಸ್ಪಂದಿಸದಿದ್ರೆ NCSCಗೆ ಕೂಡ ಆನ್ಲೈನ್ ಮುಖಾಂತರ ನಾವು ದೂರನ್ನ ನೀಡಬಹುದು.
1: ಏನೋ ಒಂದು ಭಯದ ವಾತಾವರಣ ಇರ್ತದೆ, ನನಗೆ ಇಲ್ಲಿ ರ್ಯಾಗಿಂಗ್ ಆಗುತ್ತೆ, ನಾನು ಇಲ್ಲಿ ಓದ್ಬೇಕಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ಆ ರೀತಿಯಾದಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ.
2: ಅದೇ ನಾನು ಹೇಳಿದ ಹಾಗೆ ನೀವು ದೂರನ್ನ ನೀಡಿದ್ರೆ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸೋದು.
1: ಈ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮ ಕೇಳಿದ್ರಿ.

ಮ್ಯೂಸಿಕಲಿ ಆರಿಸಲು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 3:39. ಇನ್ನು ಪ್ರಶ್ನೆಗಳನ್ನ ನಾವು ಕೇಳುವಂತಹ ಸಮಯ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಕ್ಕೆ ನಾನು ತಯಾರಾಗಿದ್ದೀನಿ, ಉತ್ತರ ಹೇಳಕ್ಕೆ ನೀವು ರೆಡಿನಾ? ನಿಮ್ಮ ಮೊಬೈಲ್ಗಳು ನಿಮ್ಮ ಕೈಯಲ್ಲಿರಲಿ, ನಮ್ಮ ವಾಟ್ಸಪ್ ಸಂಖ್ಯೆ ನಿಮ್ಮ ಮನಸ್ಸಲ್ಲಿ ಇರಲಿ. ಸೊ ಪ್ರಶ್ನೆ ಏನು ಅಂತ ನಾನು ಕೇಳಿಬಿಡ್ಲಾ? ಇವತ್ತು ಒಂದಿಷ್ಟು ವಿಶಿಷ್ಟವಾದ ಪ್ರಶ್ನೆಗಳನ್ನು ನಾನು ತಗೊಂಡು ಬಂದಿದ್ದೀನಿ. ಏನು ವಿಶಿಷ್ಟತೆ ಅಂದರೆ, ಎರಡು ಆಡಿಯೋ ಬಿಟ್ಸನ್ನು ಕೇಳಿಸ್ತೀನಿ, ಆ ಎರಡರ ಕುರಿತಾಗಿಯೂ ಒಂದೊಂದು ಪ್ರಶ್ನೆನ ಕೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ಇದೊಂದು ಪ್ರಶ್ನೆ, ಈ ಪ್ರಶ್ನೆ ಆಡಿಯೋ ಬಿಟ್ಗಳನ್ನು ಕೇಳಿಸೋಕೆ ಮೊದಲು ಈ ಪ್ರಶ್ನೆ ಏನಂತರ ಅದೆರಡು ಆಡಿಯೋ ಬಿಟ್ಗಳನ್ನು ಕೇಳಿಸಿ ಪ್ರಶ್ನೆಯನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ಏನು ಅಂದರೆ, ಭಾರತದ ಮೊದಲನೇ ರೈಲು ಸಂಚಾರ ಎಲ್ಲಿ ಆರಂಭ ಆಯಿತು, ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು, ಯಾವ ಊರುಗಳ ನಡುವೆ ಆರಂಭ ಆಯಿತು ಅಂತ ನೀವು ನನಗೆ ಹೇಳಬೇಕು. ಭಾರತದ ಮೊದಲನೇ ರೈಲು ಸಂಚಾರ ಆರಂಭವಾಗಿದ್ದು ಎಲ್ಲಿಂದ ಎಲ್ಲಿಗೆ, ಯಾವ ಊರುಗಳ ನಡುವೆ ಅನ್ನೋದನ್ನು ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಮೂರು ಗಂಟೆ 44 ನಿಮಿಷ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾರತದ ಮೊದಲ ರೈಲು ಸಂಚಾರ ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಸಾಕಷ್ಟು ಜನ ಸರಿಯಾದ ಉತ್ತರನ ಕಳಿಸಿದರೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹರೀಶ್ ಮಲ್ಲೇಶ್ವರಂ, ದಿಲೀಪ್ ಕಲ್ಯಾಣ್ಕರ್ ಮತ್ತು ರಾಧಾಕೃಷ್ಣ ಚಲ್ಲಹಳ್ಳಿ, ನೇತ್ರಾ ಕೆಂಗೇರಿಯಿಂದ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಬೆಂಗಳೂರಿನಿಂದ ಬಾಬಾ ಕಲ್ಯಾಣ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಈರಣ್ಣ ಬೆಂಗಾಲಿ ಮತ್ತು ರಘುನಾರಾಯಣ್ ಗಜಾನನ ಭಟ್ ಬೋಳನಮಕ್ಕಿಯಿಂದ, ಜೊತೆಗೆ ಚಂದ್ರಶೇಖರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉತ್ತರಹಳ್ಳಿಯಿಂದ ಚಂದ್ರಪ್ಪ ಮತ್ತು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅನಿಲ ಬಿಷ್ಣಣ್ಣನವರ್ ಮತ್ತು ಸುಷ್ಮಾ ಕಾರ್ತಿಕ್ ಕಾನಿಕಲ್ನಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಮಿತ್ರಾ ಸಂಡೂರಿಂದ ಮತ್ತೆ ಇನ್ನೂ ಟೈಪಿಸ್ತಾ ಇದ್ದಾರೆ. ಸಿ ಎನ್ ಲಕ್ಷ್ಮಣ್ ಅವರು ಮತ್ತೆ ನಂಬರ್ ಎಂಡಿಂಗ್ ವಿತ್ 2275 ನಿಮ್ಮ ಹೆಸರನ್ನು ಕಳಿಸಿಲ್ಲ, ಸರಿಯಾದ ಉತ್ತರ ಆಗಿದೆ. ಮಂಡಿಕಲ್ ಕೃಪಾ, ಜೊತೆಗೆ ಟೆಲಿಕಾಂ ಲೇಔಟ್ನಿಂದ ಶ್ರೀಲಕ್ಷ್ಮಿ ಗುರುರಾಜ್ ಅವರು, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ವೇದಶೆಟ್ಟಿ ಕಾಳುವಾರ, ಜೊತೆಗೆ ಮಂಜುನಾಥ್ ಲಗ್ಗೆರೆಯಿಂದ ಸುಜಾತ ಕೆ ನಟರಾಜ್, ಮಹಾರಾಜಾಸ್ ಟರ್ಮಿನಸ್ ಈಗ ಸರಿಯಾದ ಉತ್ತರ ಕೊಟ್ಟವರು. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಅಂಬಸಾಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಮತ್ತೆ ಶಾನ್ ಟೈಲರ್ ಗಕೇಡಾ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಬಾಂಬೆ ಇಂದ ರಘು ಕೃಷ್ಣ ಮತ್ತೆ ಮಾದಪ್ಪ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟವರು ಎ ಹರಿಹರನ್ ವಿಜ್ಞಾನ ನಗರದಿಂದ, ಮತ್ತೆ ಅವರ ಜೊತೆಗೆ ಹಿರೇಮಠ್ ಶಹಾಪುರ ಸಿದ್ದು ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮುನಿರಾಬಾದ್ ಇಂದ ನೋಬೆಲ್ ಟೈಲರ್ ನಿಮ್ಮ ಹೆಸರನ್ನು ಕಳಿಸ್ರಿ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಲಕ್ಷ್ಮೀ ದೇವಮ್ಮ ಅವರು, ಜೊತೆಗೆ ಕಬಾಡಿ ವೆಂಕಟೇಶ್ ಇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಇವರು ಡೇಟ್ ಸಮೇತ ಉತ್ತರನ ಕಳಿಸಿದ್ದಾರೆ. ಧನ್ಯವಾದಗಳು ಪದ್ಮಶ್ರೀ ಅವರ ಕುಟುಂಬದವರಿಗೆ. ಹಾಲು ಗಪ್ಪ ಕಡ್ಡಿರಾಮ್ಪುರದಿಂದ ಸಂದೇಶನ ಕಳಿಸಿದ್ದಾರೆ. ಜಿ ಎಸ್ ಚಂದನ ಮತ್ತೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿಂದ, ಹಬಲ್ ರಾಘವೇಂದ್ರ, ವಿಜಯ್ ಕುಮಾರ್ ಬೆಂಗಳೂರಿಂದ, ವಿಶ್ವನಾಥ್ ಮತ್ತೆ ಶ್ವೇತಾ ಎಸ್ರಾವ್ ಸುಳಿಯಾದಿಂದ, ವಾಲ್ಮೀಕಿ ಮರ್ಲಿಂಗಪ್ಪ ಅವರ ಜೊತೆಗೆ ನವೀನ್ ಮತ್ತೆ ಬಸವರಾಜ್ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟವರು. ಸರಿಯಾದ ಉತ್ತರ ತಲುಪಿಸಿದ ನೀವೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ಸಾಕಷ್ಟು ಜನರ ಉತ್ತರ ಸರಿಯಾಗಿ ಬಂದಿತ್ತು. ಭಾರತದ ಮೊದಲು ರೈಲು ಮಾರ್ಗ ಮುಂಬೈನ ಬೋರಿ ಬಂದರಿಂದ ಥಾಣೆವರೆಗೆ ಬಂತು. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:47 ಹೌದು, ಸರಿಯಾದ ಉತ್ತರವನ್ನ ನಾನು ಈಗ ಹೇಳುವಂತಹ ಸಮಯ. ಭಾರತದ ಮೊದಲ ರೈಲು ಸಂಚಾರ ಥಾಣೆ ಮತ್ತು ಬಾಂಬೆಗಳ ನಡುವೆ ಆರಂಭ ಆಯಿತು. ಇದು ಆರಂಭ ಆದ ವರ್ಷ April 16, 1853 1853 ಥಾಣೆ ಮತ್ತೆ ಬಾಂಬೆಗಳ ಮಧ್ಯದಲ್ಲಿ ರೈಲು ಸಂಚಾರ, ಭಾರತದ ಮೊದಲ ರೈಲು ಸಂಚಾರ ಆರಂಭ ಆಯಿತು. ಸಮಯ 3:47 ನೀವು ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನು ಎರಡನೇ ಪ್ರಶ್ನೆಯನ್ನ ನಾನು ಕೇಳುವಂತಹ ಸಮಯ. ನಾನು ಹೇಳಿದ ಎರಡು ಆಡಿಯೋ ಬಿಟ್ಗಳನ್ನ ಕೇಳಿಸ್ತೀನಿ ಅಂತ, ಇದೀಗ ಮೊದಲನೇ ಆಡಿಯೋ ಬಿಟ್ ಅನ್ನ ಕೇಳಿಸ್ತಾ ಇದ್ದೀನಿ.

ಈ ಹಾಡು, ಈ ಹಾಡಿನ ರಚನೆಕಾರರು ಯಾರು ಅನ್ನೋದನ್ನ ನೀವು ನಮ್ಗೆ ಹೇಳಬೇಕು. ಹಾಡಿನ ರಚನೆಕಾರರು ಯಾರು ಅನ್ನೋದನ್ನ ನೀವು ನಮ್ಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸರಿಯಾಗಿ 3:52 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 3:52 ಹಾಗೆ ಹೋಗಿದೆ. ನಾನು ಪ್ರಶ್ನೆನ ಕೇಳಿದ್ದೆ, ಒಂದು ಆಡಿಯೋ ಬಿಟ್ಟನ್ನ ಪ್ಲೇ ಮಾಡಿ, ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಹೌದು, ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ರಲ್ಲಿ ಸರಿಯಾದ ಉತ್ತರ ಕೊಟ್ಟ ನಮ್ಮ ಕೇಳಿದ್ರು ಸಾಕಷ್ಟು ಜನ. ಹಾಡ್ದವ್ರು ಯಾರು ಅಂತ ಹೇಳಿದ್ರೆ ನಾನು ಹಾಡ್ದವ್ರು ಯಾರು ಅಂತ ಕೇಳಿರ್ಲಿಲ್ಲ. ಇದರ ಲೇಖನಿ ಅಂದ್ರೆ ಬರೆದವ್ರು ಯಾರು ಅಂತ ಕೇಳಿದ್ದೆ. ಸುಷ್ಮಾ ಕಾರ್ತಿಕ್ ಕಾನಿಕಲಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ತುಂಬಾ ಕಡಿಮೆ ಜನ ರೀ ಸರಿಯಾದ ಉತ್ತರನ ಕೊಟ್ಟವರು. ಎನ್ ಜೆ ಬಸವರಾಜು ಚಿತ್ರದುರ್ಗದಿಂದ ಮತ್ತೆ ದಿಲೀಪ್ ಕಲ್ಯಾಣ್ಕರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಡ್ದವ್ರ ಬಗ್ಗೆ ಹೇಳಿದರೆ ಕಾಳಿಂಗ್ರಾವ್ ಅವರು ಅಂತ. ದಯವಿಟ್ಟು ಕ್ಷಮಿಸಿ, ನಾನು ಹೇಳಿದ್ದು ಇದನ್ನ ಬರೆದವ್ರು ಯಾರು ಅಂತ. ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾಗಿ ಉತ್ತರನ ಕಳಿಸಿದ್ದಾರೆ. ಅವರ ಜೊತೆಗೆ ಎಸ್ ಎಂ ಶೋಭಾ ಹಾಸನದಿಂದ ಕನ್ಫ್ಯೂಷನ್. ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ ವೇದಶೆಟ್ಟಿ ಕಾಳ್ವಾರ, ಜೊತೆಗೆ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡು ಜಿ ಪಿ ರಾಜರತ್ನಂ ಅಂತ ಹೇಳಿದ್ದಾರೆ. ಮತ್ತೆ ದರಾ ಬೇಂದ್ರೆ ಅವರ ಹೆಸರನ್ನು ಕೂಡ ಕಳಿಸಿದರೆ, ಪಿ ಕಾಳಿಂಗ್ರಾವ್ ಅಂತ ಹೇಳಿದ್ದಾರೆ. ಪಿ ಕಾಳಿಂಗ್ರಾಯರು ಇದನ್ನ ಹಾಡಿದ್ರು, ಈ ಹಾಡನ್ನ ಹಾಡಿದವರು ಕಾಳಿಂಗ್ರಾಯರು. ಆದ್ರೆ ಸರಿಯಾದ ಉತ್ತರ ಆಗಿತ್ತು ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು ಹಾಡಿದಂತಹ ಅಳುವ ಕಡಲೊಳು ತೇಲಿ ಬರುತ್ತದೆ ಇಲ್ಲಿದೆ ನಗೆಯ ಹಾಯುದೋಣಿ ಹಾಡನ್ನ ನಾನು ನಿಮ್ಗೆ ಕೇಳಿಸಿದ್ದೆ. ಅಡಿಗರು ಯಾವುದೇ ನಾಡು ಹೊಂದುವಂತಹ ಒಂದು ಹೆಮ್ಮೆ ಪಡುವಂತಹ ಕವಿ ಅಂತಾನೆ ಹೇಳಬಹುದು. ನಾನು ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದ್ದೆ. ಸಮಯ 3:54. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇನ್ನು ಇನ್ನೊಂದು ಪ್ರಶ್ನೆಯನ್ನ ಕೇಳುವಂತಹ ಸಮಯ. ನಾನು 2 ಆಡಿಯೋ ಬಿಟ್ಗಳು ಅಂತ ಹೇಳಿದೆ, ಈಗಾಗಲೇ ಒಂದನ್ನ ನಾನು ಕೇಳಿಸಿದ್ದೀನಿ, ಇನ್ನೂ ಒಂದನ್ನ ಕೇಳಿಸುವಂತಹ ಸಮಯ. ಇದೀಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು 1971 ಬಿಡುಗಡೆಯಾದಂತಹ ಚಿತ್ರ. ಇದು 1971 ಬಿಡುಗಡೆಯಾದ ಈ ಚಿತ್ರ ಯಾವುದು ಅಂತ. ಈ ಚಿತ್ರದಲ್ಲಿ ಸಾಕಷ್ಟು ಒಗಟುಗಳು ಇರುವಂತಹ ಹಾಡನ್ನ ನಾನು ನಿಮ್ಗೆ ಕೇಳಿಸಿದ್ದೀನಿ. ಸಾಕಷ್ಟು ಒಗಟುಗಳ ಹಾಡು ಇದು, ಯಾವುದು, ಯಾವ ಚಿತ್ರದ್ದು ಅಂತ ನೀವು ನನ್ಗೆ ಹೇಳಬೇಕು. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಅನ್ನದ ಉಯ್ಯಾಲೆನೆ, ಆದ್ರೆ ಈಗ ನಮ್ ಗೆಸ್ಟ್ ಆಗ್ಲೇ ಬಂದು ಸ್ಟುಡಿಯೋದಲ್ಲಿ ಕುಳಿತಾಗಿದೆ. ನಾನು ಒಂದ್ ಪ್ರಶ್ನೆ ಕೇಳಿದೆ ಕಣ್ರಿ ನಿಮ್ಗೆ, ಯಾವ ಪ್ರಶ್ನೆ ಅಂತ ಅಂದ್ರೆ,
1: ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ, ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ,
0: ಬೋರಯ್ಯ ಬಸವಯ್ಯ ಎಲ್ಲ ಬಂದ್ರಯ್ಯ ಅಂತ ಹಾಡಿದ ಹಾಡು ಇದು 1971 ಅನುಗ್ರಹ ಚಿತ್ರದ ಗೀತೆಯಾಗಿತ್ತು ಈ ಹಾಡು. ಅನುಗ್ರಹ ಚಿತ್ರದ ಗೀತೆ ಅಂತ ಸರಿಯಾಗಿ ಉತ್ತರನ ಕೊಟ್ಟವರು ಶ್ರೀಲಕ್ಷ್ಮಿ ಗುರುರಾಜ್ ಮತ್ತೆ ಟೈಲರ್ ಆನೇಕಲ್ಲಿಂದ ನಿಮ್ಮ ಹೆಸರನ್ನು ಕಳಿಸ್ರಿ ದಯವಿಟ್ಟು. ಚಂದ್ರಶೇಖರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಷ್ಮಾ ಕಾರ್ತಿಕ್ ಮತ್ತೆ ಸುಧಾ ಬೂದಿಹಾಳ್ ಜೊತೆಗೆ ಸಾಕಷ್ಟು ಜನ ಕಸ್ತೂರಿ ನಿವಾಸ ಅಂತ ಹೇಳಿದ್ದಾರೆ. ಪ್ಲೀಸ್ ರಿಪೀಟ್ ಅಂತ ಹೇಳಿದರೆ ಸಮಯ ಇಲ್ಲ ಕಣ್ರಿ. ವೇದ ಶೆಟ್ಟಿ ಕಾಳ್ವಾರ ಜೊತೆಗೆ ವಾಣಿಶ್ರೀ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. 4 ಗಂಟೆಗೆ ನಮ್ಮ ಅತಿಥಿ ನಿಮಗಾಗಿ ಕಾಯ್ತಾ ಇರ್ತಾರೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸ್ಫೂರ್ತಿ ಧಾರೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಸಾಮಾನ್ಯವಾಗಿ ನಾವು ಪರಿಚಯಸ್ಥರನ್ನ ಯಾರನ್ನಾದ್ರೂ ನೋಡಿದ ಕೂಡಲೇ ಏನ್ರಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳ್ತೀರಿ. ಆದ್ರೆ ಇವತ್ತಿನ ನಮ್ಮ ಗೆಸ್ಟ್ ಇದಾರಲ್ಲ ಇವರು ಪರಿಚಯಸ್ಥರನ್ನ ನೋಡಿದ್ರೆ ಹಿಂಗ್ ಕೇಳಲ್ವಂತೆ, ಅಯ್ಯೋ ಹಂಗಾದ್ರೆ ಹೆಂಗ್ರಿ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ಬೇಡಿ. ಅವರು ಖುಷಿ ಖುಷಿಯಾಗಿ ಒಂದು ಪ್ರಾಸಬದ್ಧ ಆಶುಕವಿತೆಯನ್ನ ಹೇಳ್ತಾರಂತೆ ಪರಿಚಯಸ್ಥರನ್ನ ಕಂಡಾಗ. ಕಂಚಿನ ಕಂಠದ ಈ ಮೇಷ್ಟ್ರು ಇವರ ಹಾಸ್ಯದ ಮಾತುಗಳ ಮೂಲಕ ಅಕ್ಕಪಕ್ಕದ ಎಲ್ಲರ ಗಮನವನ್ನ ಇವ್ರ ಕಡೆ ತಿರುಗಿಸ್ಕೊಳ್ತಾರಂತೆ. ಇವತ್ತಿನ ಸ್ಫೂರ್ತಿ ಧಾರೆಯಲ್ಲಿ ನಮ್ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಕಾಲೇಜಲ್ಲಿ ಲೆಕ್ಕದ ಮೇಷ್ಟರ್ ಆಗಿದ್ರು, ಜೀವನದ ಒಲವು ಸಾಹಿತ್ಯದ ಕಡೆಗೆ. ಇವರ ವಿಶಿಷ್ಟತೆ ಅಂದ್ರೆ ಆಶುಕವಿತ್ವ, ಅದರಲ್ಲೂ ಪ್ರಾಸಬದ್ಧ ಆಶುಕವಿತ್ವ. ಪ್ರತಿ ಹೆಜ್ಜೆಯಲ್ಲೂ ಪ್ರಾಸವನ್ನ ಹೇಳೋ ಇವರು ವಾಕ್ಚತುರ ರತ್ನ ಪ್ರಶಸ್ತಿಗೆ ಭಾಜನರಾದವರು ಪ್ರೊಫೆಸರ್ ಎ.ಆರ್. ಶಿವಕುಮಾರ್ ಅವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎ.ಆರ್. ಶಿವಕುಮಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಪ್ರಾಧ್ಯಾಪಿಕೆ ಜೊತೆ ಜೊತೆಗೆ ಇವರು ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ವಿಶೇಷ ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನ ಕೊಡ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತುಂಬಾ ಚಟುವಟಿಕೆಯಿಂದ ಸೇವಾನಿರತ ಕಾರ್ಯನಿರತರಾಗಿದ್ದಾರೆ. ಇವರ ಮಾತುಗಾರಿಕೆ ಸಾಮಾಜಿಕ ಕಾರ್ಯಗಳಿಂದ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಶಿವಕುಮಾರ್ ಅವರು. ಸೊ ಇಷ್ಟೆಲ್ಲ ಹೇಳದ್ಮೇಲೆ ನೀವು ಅವ್ರ ಮಾತನ್ನ ಕೇಳ್ದೇ ಇದ್ರೆ ಆಗತ್ತಾ? ಖಂಡಿತ, ಅದಕ್ಕೆ ನೀವು ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. 4:03 ಆಗೇ ಹೋಯ್ತು, 3 ನಿಮಿಷ ಕಳ್ದೆ ಹೋಯ್ತು. ಈಗ ಶಿವಕುಮಾರ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸೊ ಸರ್, ಈಗ ನಾನು ನಿಮ್ಮನ್ನ ಸರ್ ಅನ್ನಕ್ಕಿಂತ ಮೇಷ್ಟ್ರೇ ಮೇಷ್ಟ್ರೇ ಅಂತ ಕರೆದ್ರೆ ಒಳ್ಳೇದಲ್ವಾ?
1: ಬಹಳ ಸಂತೋಷ, ಯಾಕಂದ್ರೆ ಅದು ಹಳ್ಳಿಯ ಸೊಗಡು.
0: ಹೌದಲ್ವಾ? ಯಾಕಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ವೃತ್ತಿಯಲ್ಲಿ ಲೆಕ್ಕದ ಮೇಷ್ಟ್ರ ಆದ್ರೂ ಪ್ರವೃತ್ತಿಯಲ್ಲಿ ನೀವು ಆಶುಕವಿತ್ವನ ಸಾಹಿತ್ಯನ ಒಳಗೊಂಡವರು. ಹೇಳಿ, ಹೇಗೆ ಶುರುವಾಯ್ತು ಈ ಜರ್ನಿ? ಅಂದ್ರೆ ಆಶುಕವಿತ್ವ ಅಂದ್ರೆ ನೀವು ಒಂದು ಆಶುಕವಿತ್ವದಿಂದಲೇ ಶುರು ಮಾಡಬಹುದಾ?
1: ಧಾರಾಳವಾಗಿ
0: ಹೇಳಿ.
1: ಯಾವುದೇ ವ್ಯಕ್ತಿಯನ್ನ ನಾನು ಭೇಟಿ ಮಾಡಿದ್ರೆ ಬೆಳಗ್ಗೆ ನಮಸ್ಕಾರ, ಏನ್ ಸಮಾಚಾರ, ಹೊಟ್ಟೆಗೆ ಹಾಕಿದ್ರ ಆಹಾರ, ನಿಮ್ಮ ಜೀವನವಾಗಲಿ ಸಾಕ್ಷಾತ್ಕಾರ, ಆರೋಗ್ಯಕ್ಕೆ ಅನುಗುಣವಾಗಿ ತಿನ್ನಬೇಕು, ಕಡಿಮೆ ಉಪ್ಪು ಖಾರ, ಈ ರೀತಿ ಮಾತನಾಡಿಸುವ ಒಂದು ಅಭಿರುಚಿ.
0: ಆದ್ರೆ ನಾನು ಹೇಳಿದ್ರಲ್ವಾ ಕಾಲೇಜಲ್ಲಿ ಲೆಕ್ಕದ ಟೀಚರ್ ಅಂತ, ಲೆಕ್ಕ ಟೀಚರ್ ಹೇಗಾದ್ರಿ, ಏನು,
1: ಯಾಕೆಂದ್ರೆ ನಂದು ವೃತ್ತಿ ವಾಣಿಜ್ಯ, ಪ್ರವೃತ್ತಿ ಅದೇನೋ ಗೊತ್ತಿಲ್ಲ, ಕನ್ನಡದ ಒಲವು ನಲಿವು ಗೆಲುವು ಅದೇ ನನ್ನ ಜೀವನದ ಚೆಲುವು. ಹಾಗಾಗಿ ನನ್ನ ಪರಿಚಯ ಹೇಳಬೇಕಂದ್ರೆ, ನಮ್ಮ ಹೊಸಕೋಟೆ ತಾಲೂಕು ಅರೆಹಳ್ಳಿ ಗ್ರಾಮ ಕಲ್ಕುಂಟೆ ಅಗ್ರಹಾರ ಅನ್ನೋ ಶ್ರೀ ರಂಗನಾಥ ಪ್ರೌಢಶಾಲೆಯಲ್ಲಿ ನಂದು 10ನೇ ತರಗತಿ ತನಕ ವಿದ್ಯಾಭ್ಯಾಸ. ಆದರೆ ಇಷ್ಟೆಲ್ಲ ಜೀವನದ ಸ್ವಲ್ಪ ಮಟ್ಟಿನ ಸಾಧನೆಗೆ ಅವತ್ತಿನ ನಮಗೆ ಪಾಠ ಮಾಡಿದಂತಹ, ಬೋಧನೆ ಮಾಡಿದಂತಹ ಶಿಕ್ಷಕರೇ ನನ್ನ ಸಾಧನೆಗೆ ಒಂದು ರೀತಿ ಪೂರಕ, ಪ್ರೇರಕ, ತಾರಕ, ಒಂದು ರೀತಿಯಲ್ಲಿ ನನ್ನ ಜೀವನವಾಗಿದೆ ಸಾರ್ಥಕ
0: ಅಲ್ವಾ? ಈ ಸಾರ್ಥಕತೆಯ ದಿನಗಳಲ್ಲಿ ನೀವು ಹೇಳ್ತಿದ್ರಿ ಕೃಷಿಕ ಕುಟುಂಬ ನಮ್ದು,
1: ವ್ಯಾಪಾರಸ್ಥರು,
0: ಕೃಷಿಕ ಕುಟುಂಬ. ಆ ಕೃಷಿಕ ಕುಟುಂಬದಲ್ಲಿ ಹೇಗೆ ನೀವು ಟೀಚರ್ ಆಗ್ಬೇಕು ಅಂತ ಅನ್ಸಿದ್ದು?
1: ಅಂದ್ರೆ ನನ್ನ ಬಾಲ್ಯದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಓದಿ ಬೆಳೆದಂತದ್ದು. ಮನೆಗೆ ನಾನು ಹಿರಿಯ ಮಗ, ಹಾಗಾಗಿ ಹಿರಿಯ ಮಗನ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನನಗೆ SSLC ತನಕ ಸಾಕು, ಆಮೇಲೆ ನಮ್ಮ ಕೃಷಿಕ ಯಾವುದು ಕೃಷಿ ಮತ್ತು ವ್ಯಾಪಾರವನ್ನು ನೋಡಿಕೊಂಡಿರಲಿ ಅನ್ನೋದು ತಂದೆ ತಾಯಿಗಳ ಮತ್ತು ಬಂಧುಗಳ ಒಂದು ಇದು ಇತ್ತು. ಆದರೆ ಏನೋ ಗೊತ್ತಿಲ್ಲ, 10ನೇ ಕ್ಲಾಸ್ ಆದಮೇಲೆ ನಮ್ಮ ಊರಿಗೆ ಸಮೀಪದಲ್ಲಿ ವೈಟ್ಫೀಲ್ಡ್ ಹತ್ರ ಇರುವಂಥ ಕಾಡುಗೋಡಿ ಸತ್ಯಸಾಯಿ ಬಾಬಾ ಕಾಲೇಜಿಗೆ ನಾನು ಓದಬೇಕು ಅಂತೇಳಿ ಸೇರಿಕೊಂಡೆ. ಅಲ್ಲಿ BCOM ಪ್ರಥಮ ದರ್ಜೆ ಕಾಲೇಜ್, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದ ಮೇಲೂ ಕೂಡ ನಮ್ಮ ಪೋಷಕರು ಇವರಿಗೆ ವ್ಯಾಪಾರವನ್ನೇ ಮುಂದುವರಿಸಬೇಕನ್ನೋ ಅಭಿಲಾಷೆ ಇತ್ತು. ಅದೇನೋ ಯೋಗ ಗೊತ್ತಿಲ್ಲ, ಅದು ಆಗಲಿಲ್ಲ. ತದನಂತರ ಇನ್ನೇನು ಮಾಡೋದು ಅಂತೇಳಿ ಸೆಂಟ್ರಲ್ ಕಾಲೇಜಿನ MCOM ಕಂಪ್ಲೀಟ್ ಮಾಡಿದೆ. MCOM ಕಂಪ್ಲೀಟ್ ಮಾಡಿದ ಮೇಲೇನು ಏನೋ ವ್ಯಾಪಾರವನ್ನೇ ಮುಂದುವರಿಸಬೇಕು ಅನ್ನೋ ಅಭಿಲಾಷೆ ಪೋಷಕರದು ಬಂಧುಗಳದ್ದು ಇತ್ತು. ಆದರೆ ಒಂದು ಮಾತು ಹೇಳ್ತೇನೆ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ಮಾತಿದೆ. ಅದಕ್ಕೆ ಮಧ್ಯೆ ಮಧ್ಯೆ ನಾನು ಇಂಗ್ಲಿಷ್ ಬಳಸಿದ್ರು ಸ್ವಲ್ಪ ಏನ ಅಡ್ಡಿ ಇಲ್ಲ ಅಂತ ಭಾವಿಸ್ತೇನೆ. ಈ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ವಿತೌಟ್ ಗಾಡ್ಸ್ ಗ್ರೇಸ್ ಈವನ್ ಎ ಸ್ಮಾಲ್ ಗ್ರಾಸ್ ವಿಲ್ ನಾಟ್ ಮೂವ್ ಅಂತ. ಅಂದ್ರೆ ತೇನ ವಿನಾ ತೃಣಮಪಿ ನಚಲತಿ ಅಂತ ಒಂದು ಮಾತಿದೆ. ಅದಕ್ಕೆ ಪೂರ್ವಕವಾಗಿ ನಾನು ಹೀಗೆ ತಾವ್ ಹೇಳಿದ್ದೀರಿ ಎಲ್ಲ ಸ್ವಲ್ಪ ಪ್ರಾಸಬದ್ಧವಾಗಿ ಮಾತಾಡ್ತೀರಿ ಅಂತ. ಅದೇನೋ ಗೊತ್ತಿಲ್ಲ, ಅದು ಭಗವಂತ ಕೊಟ್ಟರೋ ಗಿಫ್ಟು, ಆ ಗಿಫ್ಟಲ್ಲಿ ತಗೊಬೇಕು ಲಿಫ್ಟು, ಒಳ್ಳೇದ್ರ ಕಡೆ ಆಗಬೇಕು ಶಿಫ್ಟು, ಯಾರ ಜೊತೆನೂ ಮಾಡ್ಕೊಳ್ಬಾರ್ದು ರಿಫ್ಟು. ಆಗ ನಿಮ್ಮಂತವ್ರು ಹೇಳಿದ್ರು ನಿಮ್ ಸಹವಾಸ ಮಾಡಿದವರೆಲ್ಲ ಆಗ್ತಾರೆ ಸಾಫ್ಟ್ ಅಂತ.
0: ಸೊ ಸಜ್ಜನರ ಸಂಘವೇ ಎಲ್ಲವೂ.
1: ಹೌದು, ಸಜ್ಜನರ ಸಂಘ ಅದು ಯಾವುದು ಯೋಗ ಯೋಗ
0: ಹೆಜ್ಜೆನು ಸವಿದಂತೆ ಅಲ್ವಾ.
1: ಅದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ, ಪ್ರತಿಯೊಂದಕ್ಕೂ ಭಗವಂತ ಸೂತ್ರ, ನಮ್ಮದು ಪಾತ್ರ, ಸಮಾಜದ ನೇತ್ರ, ನಮಗೆ ಬೇಡ ಜೀವನದಲ್ಲಿ ಆತ್ರ, ಬೆಳೆಸ್ಕೊಳ್ಬೇಕು ಜ್ಞಾನದ ಗಾತ್ರ, ಸಮಾಜದಲ್ಲಿ ಆಗಬೇಕು ಎಲ್ಲರಿಗೂ ಆಪ್ತ ಮಿತ್ರ. ಭಗವಂತ ಕೊಟ್ಟಿದ್ದಾನೆ ನಮ್ಗೊಂದು ಗೋತ್ರ, ನಮ್ಮ ಜೀವನವೇ ಒಂದು ಯಾತ್ರ, ಅದಾಗಬೇಕು ಪವಿತ್ರ ಪವಿತ್ರ ಪವಿತ್ರ.
0: ಓಕೆ, ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಪ್ರಾಸದಲ್ಲಿ ಮಾತಾಡೋದು ಅಂದ್ರೆ ಎಲ್ಲರನ್ನು ಅಟ್ರಾಕ್ಟ್ ಮಾಡೋದು ಅಂತ ಅನ್ಸುತ್ತೆ. ಜನ ನಿಮ್ಮನ್ನು ನೋಡಿದಾಗ, ನೀವು ಇದನ್ನು ಹೇಳಿದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿಮಗೆ?
1: ಜನ ಬಹಳ ಖುಷಿ ಪಡ್ತಾರೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯ ಹೇಳ್ತಾರೆ. ಸುಮಾ ಸಾವಿರಾರು ಜನ ಹೇಳಿದ್ದಾರೆ ಆ ಮಾತಿನ ದಾಟಿಯನ್ನು ನೋಡಿ, ನೀವು ಹಿರೇಮಗಳೂರು ಕಣ್ಣನ್ ತರ ಮಾತಾಡ್ತೀರಿ ಅಂತ ಹೇಳಿರೋರು ಇದ್ದಾರೆ, ಪ್ರೊಫೆಸರ್ ಕೃಷ್ಣೇಗೌಡರ ತರ ಮಾತಾಡ್ತೀರಿ ಅಂತ ಹೇಳಿರೋರು ಇದ್ದಾರೆ. ಹಾಗಾಗಿ ಪೂರಕವಾಗಿ ನಮ್ಮ ರಾಜಾಜಿನಗರ SJRC ವುಮೆನ್ಸ್ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ ಡಾಕ್ಟರ್ ಪ್ರೇಮ ಸಿದ್ದರಾಜ್ ಅವರು. ಅದೇನೋ ಗೊತ್ತಿಲ್ಲ, ಅವರು ಅನೌಪಚಾರಿಕವಾಗಿ ನನಗೊಂದು ಬಿರುದು ಕೊಟ್ಟಿದ್ದಾರೆ. ಶಿವಕುಮಾರ್ ಸರ್ರು ಬೆಂಗಳೂರಿನ ಹಿರೇಮಗಳೂರು ಕಣ್ಣನ್ ಅಂತೇಳಿ ಅವ್ರು ಯಾವಾಗಲೂ ಉಲ್ಲೇಖ ಮಾಡ್ತಾರೆ. ಇತ್ತೀಚೆಗೆ ವಿಜಯನಗರದ ಒಂದು ಹಿರಿಯ ನಾಗರಿಕರ ವೇದಿಕೆಗೆ ಹಾಸ್ಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವರು ನನಗೆ ಗೊತ್ತಿಲ್ಲದೇನೆ ಅವರೇ ಹಾಕಿದ್ರು ಜೂನಿಯರ್ ಕೃಷ್ಣೇಗೌಡರು ಅಂತೇಳಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರು. ಈಗ ಹತ್ತಾರು ಮಹಿಳಾ ಸಂಘಗಳಿಗೆ ಹೋಗ್ತೇನೆ. ಒಂದು ಬಸವೇಶ್ವರ ನಗರದ ಧಾರಿಣಿ ಮಹಿಳಾ ಸಂಘಕ್ಕೆ ಹೋಗಿದ್ದೆ. ಅದು ನನಗೆ ಉಡುಗೊರೆ ಕೊಡುವಾಗ ಒಂದು ಚಿಕ್ಕ ಬಸವಣ್ಣನ ಪುತ್ಥಳಿಯನ್ನು ಕೊಡೋದ್ರ ಜೊತೆಗೆ ಕೆಳಗಡೆ ಶಿವಕುಮಾರ್ ಅವರು ಪ್ರಾಸ ಚಕ್ರವರ್ತಿ ಅಂತೇಳಿ ಅಲ್ಲಿ ಕೆತ್ತನೆ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ರಂಭಾಪುರಿ ಜಗದ್ಗುರುಗಳ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನಾನು ಭಾಜನನಾಗಿದ್ದೇನೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನನಗೆ ವಾಕ್ಚತುರ ರತ್ನ ಅನ್ನೋ ಪ್ರಶಸ್ತಿಯನ್ನು ಅವರು ನನಗೆ ಆಶೀರ್ವದಿಸಿದ್ದಾರೆ. ಇದೆಲ್ಲ ಗುರುವಿನ ಅನುಗ್ರಹ ಅನಿಸುತ್ತೆ. ಹಾಗಾಗಿ ಆ ಭಗವಂತನ ಕೃಪೆ, ಗುರುವಿನ ಅನುಗ್ರಹ, ಹಿರಿಯರ ಆಶೀರ್ವಾದ, ಎಲ್ಲ ಕಿರಿಯರ ಹಾರೈಕೆ ಜೀವನ ಸಾಗ್ತಾ ಇದೆ.
0: ನೀವು ಈ ಕೃಷಿಕ ಕುಟುಂಬದಿಂದ ಟೀಚರ್ ಆಗಬೇಕು ಅಂತ ಬಂದ್ರಿ, ಯಾವುದು ಆ ತರಹದ ಹಿಂದೆಲ್ಲ ಇರಲಿಲ್ಲ?
1: ಇಲ್ಲ ಇಲ್ಲ, ನಾನು ಅದೇ ಹೇಳದ್ನಲ್ವಾ, ಮುಖ್ಯವಾಗಿ ನಮ್ದು ಪ್ರಧಾನವಾಗಿ ಇಲ್ಲ ವ್ಯಾಪಾರ ಅಥವಾ ಕೃಷಿ ಅಂತ ಇದ್ದಿದ್ದು. ಆದರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ನಾನು ಯಾವುದೇ ಒಬ್ಬ ವ್ಯಕ್ತಿ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳ್ತೀವಿ, ದೇ ವಿಲ್ ಬಿಕಮ್ ಐದರ್ ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ಅಂತ. ನಾನು ಐ ಬಿಕೇಮ್ ಎ ಟೀಚರ್ ನಾಟ್ ಬೈ ಚಾಯ್ಸ್, ಐ ಬಿಕೇಮ್ ಎ ಟೀಚರ್ ಬೈ ಚಾನ್ಸ್.
0: ಸೊ ಇಲ್ಲಿ ಒಬ್ರು ಮೆಸೇಜ್ ಕಳ್ಸಿದ್ದಾರೆ ನಮ್ಮ ಕೇಳಗರು, ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಅಂತೆ ಅವರು, ಜೀವನನೇ ವೇಸ್ಟ್ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಇವಾಗ ನಿಮ್ಮನ್ನ ನೋಡಿ ಮ್ಯಾಥ್ಸ್ ಅಲ್ಲಿ ವೀಕ್ ಆದ್ರೆ ತೊಂದರೆ ಇಲ್ಲ. ಸೊ ಈ ತರಹ ಸಾಹಿತ್ಯದ ಒಲವು ಬೆಳೆಸ್ಕೊಂಡ್ರೆ ಜೀವನ ತುಂಬಾ ಸುಗಮವಾಗಿರತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ನಮ್ಗೆ ಸಂದೇಶಗಳನ್ನ ತಲುಪಿಸಬಹುದು ಶಿವಕುಮಾರ್ ಅವರಿಗೆ, ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ಕೇಳಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಸಮಯ 4:13 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸೊ ಇವತ್ತಿನ ಲೆಕ್ಕದ ಮೇಷ್ಟ್ರು ಹಾಸ್ಯವಾಗಿ ಅವರ ಪ್ರಾಸಬದ್ಧ ಮಾತುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದಾರೆ. ವಿಭಿನ್ನ ಸರ್, ನೀವು ಭೇಟಿಯಾದವ್ರನ್ನ ವಿಚಾರಿಸೋ ರೀತಿ ನನಗೆ ತುಂಬಾ ಇಷ್ಟ ಆಯ್ತು, ನಾವು ಇದನ್ನ ಪಾಲಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹೀಗೆ ಸಾಕಷ್ಟು ಜನರ ಮೆಸೇಜಸ್ ಬರ್ತಾ ಇರತ್ತೆ, ಅವ್ರ ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತೀವಿ. ನನ್ಗೆ ಒಂದ್ ಅನ್ಸಿದ್ದೇನು ಅಂದ್ರೆ, ಸಾಮಾನ್ಯವಾಗಿ ಈ ಕೋವಿಡ್ ಆದ್ಮೇಲೆ ಹೆಚ್ಚಾಗಿ ನಾವು ಕಂಡಿದ್ದೇನು ಅಂದ್ರೆ, ಹಳ್ಳಿಗಳಲ್ಲಿ ಯಾರ್ಯಾರು ಇದ್ರಲ್ಲ ಅವ್ರು ಬೆಂಗಳೂರು ಸಿಟಿಗೆ ಓದಕ್ಕೆ ಅಂತ ಬಂದವರು, ಇಲ್ಲೇ ಕೆಲಸಗಳನ್ನ ಕಂಡುಕೊಂಡ್ರು, ಎಲ್ಲ ಆಯ್ತು, ಅದಾದ್ಮೇಲೆ ಕೃಷಿಗೆ ವಾಪಸ್ ಆದ್ರು, ಸಾಕಷ್ಟು ಜನ ಕೃಷಿಗೆ ವಾಪಸ್ ಆದ್ರು, ಅಥವಾ ಇಲ್ಲೇ ಕೆಲಸ ಮಾಡ್ತಿದ್ರು ಕೂಡ ರಿಮೋಟ್ ಆಗಿ ಕೆಲಸ ಮಾಡುವಂತಹ ಆ ಪದ್ಧತಿನ ಬೆಳೆಸ್ಕೊಂಡ್ರು, ಅವ್ರವ್ರ ಊರಿಂದ, ಅವ್ರವ್ರ ಹಳ್ಳಿಗಳಿಂದ, ಅಥವಾ ಹಳ್ಳಿಗಳಲ್ಲೇ ಅವ್ರವ್ರದೇ ಒಂದು ಉದ್ಯಮನ ಶುರು ಮಾಡಿಕೊಂಡು ಅಲ್ಲಿ ಕೆಲಸ ಕೊಟ್ಟು ಎಲ್ಲ ಮಾಡಿದ್ರು. ನಿಮ್ಗೆ ಯಾವತ್ತೂ ಹಳ್ಳಿಯಿಂದ ಬೆಂಗಳೂರಿಗೆ ಬಂದೆ, ಸಿಟಿಗೆ ಬಂದೆ, ಆ ಕೃಷಿನ ಬಿಟ್ಟು ಬಂದೆ ಅಂತ ಬೇಜಾರಾಗ್ಲಿಲ್ವಾ?
1: ಖಂಡಿತ ಇಲ್ಲ. ಆಯಾಯ ಸಂದರ್ಭಕ್ಕೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಒಂದು ಗ ಇದೆ, ಅದಕ್ಕೆ ಮಂಕುತಿಮ್ಮನ ಕಗ್ಗವನ್ನೇ ಉಲ್ಲೇಖ ಮಾಡ್ತೇನೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಆಯಾಯ ಸಂದರ್ಭಕ್ಕನುಗುಣವಾಗಿ ಅದರ ಜೊತೆಗೆ ಮೂಲತಃ ಕೃಷಿಕ ಕುಟುಂಬ ಇದ್ದರೂ ನಾನು ಆಕಸ್ಮಿಕವಾಗಿ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ಮೇಲೆ ನಾನು ಯಾವಾಗಲೂ ಹೇಳ್ತೇನೆ ನಮ್ಮ ಸ್ಟೂಡೆಂಟ್ಸ್ಗೆ ಅಥವಾ ಯಾರೇ ಆಗಲಿ, ಒಂದು ವೃತ್ತಿಯನ್ನು ನೀವು ಆಯ್ಕೆ ಮಾಡಿಕೊಂಡಾದರೂ ಸೇರ್ಕೊಳ್ತೀರಿ, ಆಕಸ್ಮಿಕವಾದಾದರೂ ಸೇರ್ಕೊಳ್ತೀವಿ, ಆದರೆ ಒಂದು ಸಾರಿ ನೀವು ಅಲ್ಲಿ ಹೆಜ್ಜೆ ಇಟ್ಟ ಮೇಲೆ ಅದಕ್ಕೆ ನಾವು ಸಿದ್ಧತೆ, ಶುದ್ಧತೆ, ಬದ್ಧತೆ ಇದ್ದಾಗ ನಮಗೆ ಸಿಗುತ್ತೆ ಆ ವೃತ್ತಿಯಲ್ಲಿ ನಮಗೆ ಪ್ರಸಿದ್ಧತೆ. ಆ ಒಂದು ಪ್ರಸಿದ್ಧತೆಯನ್ನು ಗಳಿಸುವಂಥ ಸೌಭಾಗ್ಯ ನನ್ನದು. ಇವತ್ತು ಸಾವಿರಾರು ಸಾವಿರಾರು ಮಕ್ಕಳು ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿದ್ದಾರೆ. ಇವತ್ತು ನಾವು ಅವ್ರಿಗೆ ಕಲಿಸೋದಕ್ಕಿಂತಲೂ ಅವರಿಂದ ನಾವು ಬೇಕಾದಷ್ಟು ಕಲ್ತಿದ್ದೀವಿ. ಅದಕ್ಕೆ ಯಾವಾಗಲೂ ಪೂರಕವಾಗಿ ನಾನೊಂದು ಮಾತು ಹೇಳ್ತೇನೆ, ವಿದ್ಯಾರ್ಥಿಗಳು ನೀವೇ ನಮ್ಮ ಸಂಪತ್ತು, ನಿಮ್ಮಿಂದ ಸಿಗ್ತಾ ಇದೆ ನಮಗೆ ತುತ್ತು, ನೀವಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಕುತ್ತು ಮತ್ತು ಆಪತ್ತು. ನಮ್ಮಂಥ ಶಿಕ್ಷಕರಿಗಿರಬೇಕು ವಿದ್ಯಾರ್ಥಿಗಳ ಮೇಲೆ ನಿಯತ್ತು, ನಿಯತ್ತು, ನಿಯತ್ತು ಅಂತೇಳಿ.
0: ಸೊ ಈಗ ತುಂಬಾ ಚೆನ್ನಾಗಿ ಪ್ರಾಸದ ಮಾತುಗಳನ್ನ ಆಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡ್ತೀನಿ. ವಚನ ಸಾಹಿತ್ಯನು ಕೂಡ ಸಾಕಷ್ಟು ಓದ್ಕೊಂಡಿದ್ದೀರಾ,
1: ಖಂಡಿತ.
0: ಅದ್ರ ಜೊತೆ ಜೊತೆಗೆ ಬೇರೆ ಸಾಹಿತ್ಯಗಳನ್ನು ಕೂಡ ಓದ್ಕೊಂಡಿದ್ದೀರಾ, ಈ ಒಲವು ಬೆಳೆದಿದೆ ಹೇಗೆ? ಲೆಕ್ಕದ ಮೇಷ್ಟ್ರಿಗೆ ಸಾಹಿತ್ಯದ ಕಡೆ ಒಲವು?
1: ಆಗ್ಲೇ ನಾನು ಹೇಳಿದೆ, ಅದೇನೋ ಗೊತ್ತಿಲ್ಲ ನನಗೆ, ವೃತ್ತಿ ವಾಣಿಜ್ಯ ಇದ್ರು ಆಗ್ಲೇ ನಾನು ಹೇಳಿದಾಗ ನನ್ನ ಹೈಸ್ಕೂಲ್ ಮಟ್ಟದಲ್ಲಿ ನಮ್ಮನ್ನು ಬೆಳೆಸಿದಂಥ ಕೀರ್ತಿ, ಯಾಕಂದರೆ ನಿಮ್ಮದು ಒಂದು ಕಾರ್ಯಕ್ರಮನೇ ಸ್ಫೂರ್ತಿಯ ಧಾರೆ ಕಾರ್ಯಕ್ರಮ ಅಂತ. ಯಾವುದೇ ಕೆಲಸ ಮಾಡಲಿ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ, ಆ ಕೆಲಸದ ಬಗ್ಗೆ ನಮ್ಗೆ ಆಸಕ್ತಿ ಇರಬೇಕು. ನನ್ನ ಮಗಳ ಹೆಸರು ಸ್ಫೂರ್ತಿ, ಆಯ್ತಲ್ವಾ? ಕೆಲಸದ ಬಗ್ಗೆ ಇರಬೇಕು ಸ್ಫೂರ್ತಿ. ಆ ಸ್ಫೂರ್ತಿ ಇದ್ದಾಗ ನಾವು ಗಳಿಸ್ತೀವಿ ಕೀರ್ತಿ, ಆವಾಗುತ್ತೆ ಅದು ಪೂರ್ತಿ. ಹಾಗಾಗಿ ಅದು ಗೊತ್ತಿಲ್ಲ, ಎಲ್ಲ ಎಷ್ಟೋ ಜನ ಮಕ್ಕಳು ಕೇಳ್ತಾರೆ ನನಗೆ, ನೀವು ಯಾವ ರೀತಿ ಇದು ಪ್ರಾಸಬದ್ಧವಾಗಿ ಮಾತಾಡ್ತೀರಿ ಅಂತ. ಅದು ಗೊತ್ತಿಲ್ಲ, ಸ್ವಲ್ಪ ಓದುವ ಹವ್ಯಾಸ ಇದೆ, ಅದು ನನ್ನ ಚಿಕ್ಕ ವಯಸ್ಸಿಂದಾನು ಓದುವ ಹವ್ಯಾಸ ಇದೆ. ಅದೇನೋ ಗೊತ್ತಿಲ್ಲ, ಕನ್ನಡದ ಒಲವು ಆ ಕಡೆ ಬೆಳೆದಿತ್ತು. ಅದು ಆಗಲೇ ನಾನು ಹೇಳಿದಾಗೆ ಪ್ರತಿಯೊಂದಕ್ಕೂ ಭಗವಂತನ ಚಿತ್ತ, ನಾವು ನಿಮಿತ್ತ, ನಾವು ದೇಹಕ್ಕೆ ಏರಿಸ್ಕೊಳ್ಬಾರ್ದು ಪಿತ್ತ, ಅದು ಗೊತ್ತು. ಈಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇರುತ್ತೆ.
0: ನೀವು ಇದೆಲ್ಲ ಹೇಳಿದಾಗ ಓದೋ ಹವ್ಯಾಸದ ಬಗ್ಗೆ ನಾನು ಒಂದು ಕಾರ್ಯಕ್ರಮ ಮಾಡಿದಾಗ, ಇವತ್ತೇ ಒಂದು ಕಾರ್ಯಕ್ರಮ ಮಾಡಿದಾಗ, ಮತ್ತೆ ಬೇರೆ ಕಡೆ ಒಂದಷ್ಟು ಸೋಶಿಯಲ್ ಮೀಡಿಯಾಗಳಲ್ಲೆಲ್ಲ ಓದಿದಾಗ, ಯಾವ್ಯಾವುದೋ ವಿಷಯಕ್ಕೆ ಟಾರ್ಗೆಟ್ ಅಂತ ಇಟ್ಕೊಳ್ತಾರಲ್ವಾ, ಹಾಗೇನೆ ಓದೋದಕ್ಕೂ ಕೂಡ ಒಂದು ವರ್ಷದಲ್ಲಿ 50 ಪುಸ್ತಕ, 60 ಪುಸ್ತಕ, 100 ಪುಸ್ತಕ ಓದ್ತೀರಿ ಅಂತ ಟಾರ್ಗೆಟ್?
1: ನಮ್ಮ ಮನೆಯಲ್ಲೇ ಒಂದು ಮಿನಿ ಲೈಬ್ರರಿ, ಗ್ರಂಥಾಲಯ ಇದೆ. ಅದು ನನಗೆ ಎಲ್ಲೇ ಹೋಗ್ಲಿ ಬೇಕಾದಷ್ಟು ಪುಸ್ತಕಗಳನ್ನು ಕೊಂಡ್ಕೊಳ್ತೇನೆ ನಾನು. ವಿಶೇಷವಾಗಿ ನನಗೆ ಪ್ರಭಾವ ಬೀರಿರೋದು ಯಾವುದಂದ್ರೆ, ಒಂದು ಕಡೆ ವಚನ ಸಾಹಿತ್ಯ ಆದರೆ ನಮ್ಮ ಕಾಲೇಜಿನ ಸಮೀಪ ರಾಮಕೃಷ್ಣ ಆಶ್ರಮ ಇದೆ. ನನಗೆ ಸ್ವಲ್ಪ ವಿವೇಕ, ಬಸವನಗುಡಿ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿ ಬೇಕಾದಷ್ಟು ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ಬೇರೆ ಬೇರೆ ವೇದಿಕೆಗಳಲ್ಲೂ ಮಾತನಾಡಿದ್ದೇನೆ. ಆಮೇಲೆ ನೂರಾರು ಶಾಲೆ ಕಾಲೇಜುಗಳಲ್ಲಿ ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಏನು ಉಪನ್ಯಾಸಗಳನ್ನು ನೀಡಿದ್ದೇನೆ. ಅದರಲ್ಲೂ ವಿವೇಕಾನಂದರ ಸಾಹಿತ್ಯ ಇದೆಯಲ್ವಾ, ಯಾಕೆಂದರೆ ವಿವೇಕಾನಂದರ ದಿನಾಚರಣೆಯನ್ನು ಆಚರಣೆ ಮಾಡೋದೇ ಯುವ ದಿನಾಚರಣೆ, ಯೂತ್ಸ್ ಡೇ ಅಂತ. ಹಾಗಾಗಿ ಎಲ್ಲ ಇವತ್ತಿನ ಯುವಕರೇನಿದ್ದಾರೆ ಅವರೇ ಭಾರತ ದೇಶದ ಭವ್ಯ, ದಿವ್ಯ, ನವ್ಯ ಭವಿಷ್ಯ. ಹಾಗಾಗಿ ನನ್ನ ಹತ್ರ ಸಮಯದ ಅವಕಾಶ ಇಲ್ಲ ಇಲ್ಲಿ. ನನ್ನ ಹತ್ರ ಒಂದು ಲೇಖನನೇ ಇದೆ, ವಿವೇಕಾನಂದರ ಪ್ರಕಾರ ಯುವಕರು ಅಂದ್ರೆ ಹೇಗಿರಬೇಕು, ಹೀಗಿರಬೇಕು ಅಂತ 21 ಅಂಶಗಳಿದೆ ಈ ತರ. ಹಾಗಾಗಿ ಈ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಬೇಕು. ಇವತ್ತು ವಿದ್ಯೆ ಎಜುಕೇಷನ್ ಅಂದ್ರೆ ಬರೀ ಯೂನಿವರ್ಸಿಟಿ ಕೊಡುವಂತ ಅಂಕಪಟ್ಟಿ ಅಥವಾ ಒಂದು ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಳ್ಳೋದೇ ಅಲ್ಲ ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳು ಬೇಕಾದಷ್ಟು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಮೌಲ್ಯಗಳಿವೆ, ಸಂಸ್ಕಾರಗಳಿವೆ, ಸಂಸ್ಕೃತಿ ಇದೆ. ಹಾಗಾಗಿ ನನ್ನ ನೀವು ಪದೇ ಪದೇ ಲೆಕ್ಕದ ಮೇಷ್ಟ್ರು ಅಂತ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಹೇಳ್ತೇನೆ, ನಾವು ಕಾಮರ್ಸಲ್ಲಿ ಅಕೌಂಟೆನ್ಸಿಯಲ್ಲಿ ಪಾಠ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಅಸೆಟ್ಸು ಲಯಬಿಲಿಟೀಸು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನೋಡಿ ನೀವು ಆಗಬೇಕು ಈ ದೇಶದ ಅಸೆಟ್ಟು, ಯಾರ ಮೇಲೂ ಮಾಡಿಕೊಳ್ಳಬಾರ್ದು ಸಿಟ್ಟು, ಯಾವಾಗಲೂ ಮುಖದಲ್ಲಿರಬೇಕು ನಗುವು, ಅದೇ ನಿಮ್ಮ ಯಶಸ್ಸಿನ ಗುಟ್ಟು. ಹಾಗಾಗಿ ಎಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಭ್ರೂಮಧ್ಯೆ ಇಡಬೇಕು ಒಂದು ಸಣ್ಣ ಬೊಟ್ಟು, ಯಾಕಂದರೆ ಯೋಗಶಾಸ್ತ್ರದ ಪ್ರಕಾರ ಆ ಭ್ರೂಮಧ್ಯೆ ಒಂದು ಚಕ್ರ ಇದೆ, ಅಲ್ಲಿ ನಾವು ಅದು ಒತ್ತ ಅಂದರೆ ಅದು ಪ್ರೆಸ್ ಮಾಡಿ ನೀವು ಕುಂಕುಮ ಇಡಿ ಗಂಧ ಇಡಿ ಅಲ್ಲಿಟ್ಟಾಗ ಅಲ್ಲಿನ ಚಕ್ರ ಆಕ್ಟಿವೇಟ್ ಆಗ್ತದೆ. ಈ ಥರ ವಿಚಾರಗಳು ಬೇಕಾದಷ್ಟು ಸಂದರ್ಭಿಕವಾಗಿ ಮಾತಾಡೋದು.
0: ನೀವು ವಿವೇಕಾನಂದರ ಬಗ್ಗೆ ಶರಣರ ಬಗ್ಗೆ ಎಲ್ಲ ಹೇಳುವಾಗ ನನಗೆ ಒಂದು ಅನಿಸಿದ್ದೇನು ಅಂದರೆ, ಇವತ್ತು AI ಟೆಕ್ನಾಲಜಿ ಬಂದಿರುವಂತಹ ಕಾಲ, ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿರುವಂತಹ ಕಾಲ ಇದು. ಈ ಕಾಲಘಟ್ಟದಲ್ಲಿ ಒಬ್ಬ ಯುವಜನತೆ ಏನಿದ್ದಾರೆ, ಅವರಿಗೆ ಭಾವಗೀತೆಗಳು, ಸುಗಮ ಸಂಗೀತ ಇರಬಹುದು ಅಥವಾ ವಚನ ಸಾಹಿತ್ಯ ಇರಬಹುದು, ಇದೆಲ್ಲ ಕನ್ನಡ ನೆಲದಲ್ಲಿ ಹುಟ್ಟದಂತಹ ಸಾಹಿತ್ಯಗಳು, ಅದು ದಾಸ ಪರಂಪರೆ ಇರಬಹುದು, ವಿವೇಕಾನಂದರ ಬಗ್ಗೆನೂ ಇರಬಹುದು, ಯಾವುದನ್ನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಇವತ್ತಿನ ಯುವಜನತೆಗೆ ಇದ್ಯಾವುದು ಬೇಕಾಗಿಲ್ಲ. AI ಏನ್ ಮಾಡ್ತೀವಿ, ಗೂಗಲ್ ಅಲ್ಲಿ ಏನ್ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಹುಡುಕ್ತೀವಿ, ಇದಷ್ಟೇ ಬೇಕಾಗಿರುತ್ತೆ. ನಿಜವಾಗ್ಲೂ ಮುಖ್ಯನಾ ಅವರು ಈ ಹಿಂದಿನ ಶರಣ ಸಾಹಿತ್ಯ ಇರಬಹುದು, ದಾಸ ಸಾಹಿತ್ಯ ಇರಬಹುದು, ಇವೆಲ್ಲ ತಿಳ್ಕೊಳ್ಳೋದು ಮುಖ್ಯನ ಬೇಕಾ?
1: 100% ಯಾಕೆ ಅಂದ್ರೆ, ನೀವು ಇವತ್ತಿನ ಬೆಂಗಳೂರಿನ ಕಟ್ಟಡಗಳೆಲ್ಲ ಗಗನಚುಂಬಿ ಕಟ್ಟಡಗಳಾಗಿವೆ. ನೀವು ಎಷ್ಟು ಎತ್ತರಕ್ಕೆ ಕಟ್ಟಡಗಳು ಕಟ್ತೀರೋ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ಮುಖ್ಯವಾದಂಥ ಆಧಾರ ಸ್ತಂಭ ತಳಹದಿ. ಹಾಗಾಗಿ ನೀವು ಎಷ್ಟು ಮಕ್ಕಳು, ಇವತ್ತಿನ ಮಕ್ಕಳು ಎಷ್ಟೇ ಓದಲಿ, ಆದರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿ ಅದು ಒಂದು ರೀತಿ ನಮ್ಮ ಬೆಳವಣಿಗೆಗೆ ಅದರದೇ ಆದಂಥ ಅನುಕೂಲಗಳು ಇದೆ, ಪ್ರತಿಕೂಲಗಳು ಇದೆ. ಹಾಗಾಗಿ ನಾವು ಅದನ್ನು ಸಂಪನ್ಮೂಲದ ಸದ್ಬಳಕೆ ಮಾಡಿಕೊಳ್ಬೇಕೇ ಹೊರತು ದುರ್ಬಳಕೆ ಮಾಡಿಕೊಳ್ಬಾರ್ದು. ಆಮೇಲೆ ನಾನು ಒಬ್ಬ ಅಧ್ಯಾಪಕನಾಗಿ ಹೇಳ್ತೇನೆ, ಮೊದಲು ಒಂದು ಕಾಲಕ್ಕೆ ನಾನು ವಿದ್ಯಾಭ್ಯಾಸ ಮಾಡುವಾಗ ನಾವೊಂದು ಮಗ್ಗಿ ಇತ್ಯಾದಿ ಇತ್ಯಾದಿ ಗುಣಾಕಾರ ಮಾಡುವಾಗ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ವಿ, 2+2=4 ಅಂತ. ಆದರೆ ಇವತ್ತು ಅದರ ಅನಾನುಕೂಲ ಏನಾಗಿದೆ ಅಂದರೆ, ಮಕ್ಕಳು ಯಾರಿಗಾನ ಪ್ರಶ್ನೆ ಕೇಳಿದ್ರೆ 2+2 ಅಂದರೆ ಇರಿ ಸರ್ ಕ್ಯಾಲ್ಕುಲೇಟರ್ ತಗೊಂಡು ಹೋಗ್ತಾರೆ 2+2 ಅಂತ. ಆಗ ನಮ್ಮ ಕಾಲದಲ್ಲಿ 20 ತನಕ ಮಗ್ಗಿ ಪುಂಕಾನು ಪುಂಕವಾಗಿ ಓದ್ತಾ ಇದ್ರಿ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತದೆ, ಅಲ್ಲಿ ನಾವು ನಿಮ್ಗೆ ಗೊತ್ತಿದ್ರೆ ಕ್ಲಾರ್ಕ್ಸ್ ಟೇಬಲ್ ಅಂತ ಬರೋದು, ಲಾಗು ಆಂಟಿ ಲಾಗು ಚಕ್ ಚಿಕ್ಕ ಅಕ್ಷರದಲ್ಲಿ ಇರ್ತಾ ಇತ್ತು, ಅದನ್ನು ಹುಡುಕ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕೈಯಲ್ಲೇ ಇದೆ ಅಂಗೈಯಲ್ಲಿ ಏನು ಮೊಬೈಲು, ಅದರಲ್ಲಿ ಎಲ್ಲ ಫೀಚರ್ಸ್ ಇದೆ. ಬಟ್ ಒಂದು ರೀತಿ ಏನಾಗಿದೆ ಅಂದರೆ, ನಮ್ಮ ಜ್ಞಾನದಕ್ಕೆ ಸಾಧಕವಾಗಿ ಈ ಎಲ್ಲ ಗ್ಯಾಡ್ಜೆಟ್ಸು ಅನುಕೂಲ ಏನೋ ಮಾಡ್ತಾ ಇದೆ, ಆದರೆ ಮನುಷ್ಯನ ತಲೆ ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ.
0: ಸೊ ಆ ಕಾರಣಕ್ಕೋಸ್ಕರ ಅವರು ಈ ಸಾಹಿತ್ಯವನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತೀರಾ? ಮತ್ತೆ ವಾಪಸ್ ಆಗ್ತೀವಿ ನಿಮ್ ಜೊತೆಲಿ ಮಾತಾಡಕ್ಕೆ. ಇದು FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಪ್ರೊಫೆಸರ್ AR ಶಿವಕುಮಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡ್ತಾ ಇದ್ವಿ. ಇವತ್ತಿನ ಯುವ ಜನತೆಗೆ ಏನೇನೆಲ್ಲ ಬೇಕು, ಏನೇನೆಲ್ಲ ಮರಿತಾ ಇದ್ದಾರೆ, ಇದೆಲ್ಲದನ್ನು ಹೇಳ್ತಾ ಇದ್ರು. ನಿಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ನೀವು ಕೇಳಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಿಮಗೆ ಗೊತ್ತಾ ಇದೆ. ನಾವು ಕಾಯ್ತಾ ಇರ್ತೀವಿ, ನೀವು ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3.

0: ಅಂತಾನೆ. ಅದೇ ನನ್ನ ಅಭಿರುಚಿ, ಪ್ಯಾಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಮಕ್ಕಳಿಗೆ ಎಲ್ಲ ಕಡೆ ಹೋದಾಗ ನಾನು ಹೇಳ್ತಾ ಇರ್ತೇನೆ, ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಎರಡು ಕಾರಣ, ಅದು ತುಂಬ ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ಭಗವಂತ ಮನುಷ್ಯನಿಗೆ ಮಾತನಾಡುವ ಒಂದು ಕೊಡುಗೆ ಅಥವಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಲೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಅನಾದಿ ಕಾಲದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ, ಎಲ್ಲ ಪ್ರಾಣಿಗಳಿಗೂ ಕೂಡ ಮೂರು ಅಗತ್ಯತೆಗಳಿದೆ. ಫುಡ್, ಕ್ಲೋತಿಂಗ್, ಶೆಲ್ಟರ್, ಅಂದರೆ ಊಟ, ವಸತಿ ಮತ್ತು ಬಟ್ಟೆ. ಆದರೆ ಇವತ್ತಿನ 21ನೇ ಶತಮಾನದ ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ, ಶಿಕ್ಷಣ, ಶಿಕ್ಷಣ ತುಂಬ ಅನಿವಾರ್ಯವಾಗಿದೆ. ಹಾಗಾಗಿ ಆ ಶಿಕ್ಷಣ ಕೊಡಬೇಕಾದ ಕರ್ತವ್ಯ ಯಾರದು? ನಾನು ಯಾವಾಗಲೂ ಒಂದು ಕಾರಿಗೆ 4 ಚಕ್ರ ಇರುತ್ತೆ, ಆ 4 ಚಕ್ರದ ರೀತಿಯಲ್ಲಿ 4 ಜನರ ಪಾತ್ರ ಇದೆ. ಮೊದಲನೇದು ಪೋಷಕರು. ಇಂಗ್ಲೀಷಲ್ಲಿ ಹೇಳ್ತೇನೆ, ಪೇರೆಂಟ್ಸ್ ಆರ್ ದಿ ಫಸ್ಟ್ ಟೀಚರ್ಸ್, ಟೀಚರ್ಸ್ ಆರ್ ದಿ ಸೆಕೆಂಡ್ ಪೇರೆಂಟ್ಸ್. ಎರಡನೇದು ಪೋಷಕರು. ಪೋಷಕರು ಮೊದಲನೇವರು, ಶಿಕ್ಷಕರು ಎರಡನೇವರು. ಆದರೆ ಇವತ್ತು ಶಾಲಾ ಕಾಲೇಜುಗಳು ಎಲ್ಲ ಸಂಪನ್ಮೂಲವನ್ನು, ನಾವು ಇಂಗ್ಲೀಷಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಆ ಎಲ್ಲವನ್ನು ಒದಗಿಸೋದಕ್ಕೆ ಆ ಆಡಳಿತ ಮಂಡಳಿ ಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಮಗುವು, ಹೆಣ್ಣಾಗಲಿ ಗಂಡಾಗಲಿ, ವಿದ್ಯಾರ್ಥಿಗೆ ಒಳ್ಳೆ ಮಿತ್ರರಿರಬೇಕಾಗ್ತದೆ. ಸಮಯ ಸಿಕ್ಕಿದಾಗ ಆಮೇಲೆ ಹೇಳ್ತೇನೆ ನಾನು, ವಿದ್ಯಾರ್ಥಿಗಳ 3 ಮಿತ್ರರು ಯಾರು, ವಿದ್ಯಾರ್ಥಿಗಳ 3 ಶತ್ರುಗಳು ಯಾರು ಅಂತೇಳಿ. ಹಾಗಾಗಿ ಇವರ 4 ಜನರ ಪಾತ್ರ ಇದೆ. ಹಾಗಾಗಿ ಇಲ್ಲಿ ಅವರವ್ರದ್ದೇ ಪಾತ್ರ ಇದೆ. ಸಮಯದ ಅಭಾವ, ನಾನು ತುಂಬ ವಿಸ್ತಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಪೇರೆಂಟ್ಸ್ ಅಂತ ಹೇಳಿದ್ನಲ್ವ, ಆ ಪೇರೆಂಟ್ಸಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ. ಆದರೆ ವಿಶೇಷವಾಗಿ ತಾಯಿಯ ಪಾತ್ರ ಅದ್ಭುತ, ಅದ್ಭುತ, ಅದ್ಭುತ. ಇಂಗ್ಲೀಷಲ್ಲಿ ಒಂದು ಮಾತಿದೆ, 1 mother ಈಸ್ ಈಕ್ವಲ್ ಟು 100 teachers. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನ. ಶಾಲೆಯಲ್ಲಿ ಲೌಕಿಕವಾಗಿ ಶಿಕ್ಷಕರು ಪಠ್ಯಕ್ರಮಗಳಿಗೆ ಅನುಗುಣವಾಗಿ ಬೋಧನೆ ಮಾಡಬಹುದು. ಆದರೆ ನಮ್ಮ ಜಾನಪದರು ಹೇಳ್ತಾ ಇದ್ರು, ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಮನುಜಧನ್ಯನು. ಇವತ್ತಿನ ಎಲ್ಲ ಪೋಷಕರಿಗೆ ನನ್ನ ಮಗ ವಿದ್ಯಾವಂತನಾಗಬೇಕು, ಹೊರದೇಶಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ, ತಪ್ಪಿಲ್ಲ. ಆದರೆ ಅವತ್ತಿನ ಕಾಲದ ಅನಕ್ಷರಸ್ಥ ತಾಯಿ ಶಾಲೆಗೆ ಓದೋರಲ್ಲ ಅವರು. ಆದರೆ ಒಂದು ಮಾತು ಹೇಳ್ತೇನೆ ನಾನು, ವಿದ್ವತ್ಗಿಂತಲೂ ವಿವೇಕ ಮುಖ್ಯ, ಚರಿತ್ರೆಗಿಂತಲೂ ಚಾರಿತ್ರ್ಯ ಮುಖ್ಯ ಅಂತ. ಅನಕ್ಷರಸ್ಥ ತಾಯಿ ಒಂದು ಮಗುವಿಗೆ ಹಾಲು ಉಣಿಸ್ತಾ ಆ ಮಗುವಿನ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ಲಂತೆ. ಅದಕ್ಕೆ ಮತ್ತೆ ಜನಪದರು ಹೇಳ್ತಾರೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಅದಕ್ಕೆ ಬಸವೇಶ್ವರರು ಜಗಜ್ಯೋತಿ ಬಸವೇಶ್ವರರಾದರು, ವಿಶ್ವಗುರು ಬಸವಣ್ಣನವರಾದರು. ಯಾಕೆ? ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅದೇ ರೀತಿ ವಿವೇಕಾನಂದರನ್ನು ಆ ಮಟ್ಟಕ್ಕೆ ಬೆಳೆಸಿದ ಕೀರ್ತಿ, ಸ್ಫೂರ್ತಿ ಯಾರ್ದು ಅಂದರೆ ಅವರ ತಾಯಿ ಭುವನೇಶ್ವರಿ ದೇವಿಯವರದಾಗ್ತದೆ. ಹಾಗಾಗಿ ತಾಯಿಯ ಬಗ್ಗೆ ಸಂದರ್ಭ ಇದ್ರೆ ಆಮೇಲೆ ಹೇಳ್ತೇನೆ. ಆದರೆ ಒಂದು ಮಾತು ಹೇಳ್ತೇನೆ, ತಾಯಿಯ ಪ್ರೀತಿ ಅನಂತ, ದೈವದ ಪ್ರೀತಿ ದಿಗಂತ, ದುರಾಸೆಯ ಪ್ರೀತಿ ದುರಂತ, ಗುರುವಿನ ಪ್ರೀತಿ ಮಹಂತ.
1: ಗ್ರೇಟ್. ನೀವು ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ, ಶಿಕ್ಷಣದ ಜೊತೆ ಜೊತೆಗೇನೆ ಈಗಿನ ಕಾಲಕ್ಕೆ ಏನೋ ಒಂದು ಕಲಿತೀನಿ ನಾನು ಅಂತ ಅಂದ್ರೆ ಖಂಡಿತವಾಗ್ಲೂ ಸರ್ವೈವ್ ಆಗ ತುಂಬಾನೇ ಕಷ್ಟ ಇದೆ. ಶಿಕ್ಷಣದ ಜೊತೆ ಜೊತೆಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಸ್ಕಿಲ್ಸ್ ಬಗ್ಗೆ
0: ಡೆಫಿನೆಟ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳಿಗೆ ಅನುಗುಣವಾಗಿ ನಮ್ಮ ಕಾಲೇಜಿನ ಮಟ್ಟದಲ್ಲೇ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟನ್ನು ಇಟ್ಟು, ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಿದೆ. ಅವ್ರು ಬಿ ಕಾಮ್ ಆಗಲಿ, ಬಿ ಎ ಆಗಲಿ, ಬಿ ಎಸ್ ಸಿ ಆಗಲಿ, ಬಿ ಎಸ್ ಸಿ ಬಿ ಸಿ ಯಾವುದೇ ಒಂದು ಆಯ್ಕೆ ಮಾಡಿಕೊಂಡಿದ್ದರ ಜೊತೆಗೆ ಆ ಕಾಲೇಜಿನಲ್ಲಿ ಎನ್ ಸಿ ಸಿ ಯೂನಿಟ್ ಇರುತ್ತೆ, NSS ಯೂನಿಟ್ ಇರುತ್ತೆ, ರೆಡ್ ಕ್ರಾಸ್ ಯೂನಿಟ್ ಇರುತ್ತೆ. ಈ ಥರ 6 ಬೇರೆ ಬೇರೆ ಘಟಕಗಳಿದೆ. ಆಮೇಲೆ ವಿಶೇಷವಾಗಿ ಕ್ರೀಡೆ, ಇದು ನಮ್ಮ ಕಾಲೇಜಿನ ಬಗ್ಗೆ ನಾನು ಹೆಮ್ಮೆ ಹೇಳೋದಲ್ಲ, BMS ವುಮೆನ್ಸ್ ಕಾಲೇಜ್ ಅಂತ ಏನಿದೆ, ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದೆ. ಎಲ್ಲ ಕಾಲೇಜುಗಳು ಮಾಡ್ತದೆ. ಹಾಗಾಗಿ ಬರೀ ಓದಿನ ಜೊತೆಗೆ ಆಮೇಲೆ ಪ್ರತಿಯೊಂದು ಕಾಲೇಜುಗಳಲ್ಲೂ ಬೇರೆ ಬೇರೆ ಕಲ್ಚರಲ್ ಇವೆಂಟ್ಸ್ ಮಾಡ್ತಾರೆ, ಡ್ಯಾನ್ಸು, ಡ್ರಾಮಾ, ಸಂಗೀತ ಇತ್ಯಾದಿ ಇತ್ಯಾದಿ. ಇವೆಲ್ಲವನ್ನು ಮಾಡಿದಾಗ ಏನಾಗ್ತದೆ, ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಆದರೆ ಇವತ್ತಿನ ಸಾಮಾಜಿಕ ಪ್ರಸ್ತುತ ಏನಾಗಿದೆ ಅಂದರೆ, ವಿಕಾರವಾದಂಥ ಮನಸ್ಸನ್ನು ವಿಕಾಸ ಮಾಡೋದು ಶಿಕ್ಷಣದ ಉದ್ದೇಶ. ಈ ಎಲ್ಲ ಬೇರೆ ಬೇರೆ ಸ್ಕಿಲ್ ಅಂತೀವಲ್ವ, ಕೌಶಲ್ಯಗಳು, ಪರಿಣಿತಿಯನ್ನು ಬೆಳೆಸ್ಕೊಂಡಾಗ ಆಮೇಲೆ ಇವತ್ತು ಶಿಕ್ಷಣದ ಏನಾಗಿದೆ ಅಂದರೆ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ. ನಾನು ಯಾವಾಗಲೂ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇನೆ, ಯಾರದೇ ಸಿಕ್ಕಿದಾಗ ನಿಮ್ಮ ಸಿಂಪ್ಲಿಸಿಟಿ, ಸ್ಯಾಂಕ್ಟಿಟಿ, ಸೆರಿನಿಟಿ, ಡಿವಿನಿಟಿ, ವರ್ಸೆಟ್ಯಾಲಿಟಿ ಡಸಂಟ್ ರಿಕ್ವೈರ್ ಎನಿ ಪಬ್ಲಿಸಿಟಿ ಇನ್ ಅವರ್ ಸೊಸೈಟಿ ಅಂತ. ಹಾಗಾಗಿ ಅದು ಅವರವರ ಕ್ಷೇತ್ರಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ಒಂದೊಂದು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಇದು ವೈಯಕ್ತಿಕ ವಿಚಾರ, ಆದರೂ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ನನ್ನ ಮಗಳು ಬಿ ಕಾಮ್ ಎಂ ಕಾಮ್ ಜೊತೆಗೆ ಅವಳು ಒಬ್ಬ ಭರತನಾಟ್ಯ ಡ್ಯಾನ್ಸರ್, ನನ್ನ ಸೊಸೆ ಒಬ್ಬ ಭರತನಾಟ್ಯ ಡ್ಯಾನ್ಸರು, ನನ್ನ ತಂಗಿ ಮಗಳು ಅವಳು ಭರತನಾಟ್ಯ ಇವತ್ತು ಆರ್ ವಿ ಲಾ ಕಾಲೇಜಲ್ಲಿ ಅವಳು ಒಂದು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ರು. ಪ್ಯಾರಲಲ್ ಆಗಿ ಅವನು ಭರತನಾಟ್ಯದ ವೃತ್ತಿಯನ್ನು
1: ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ತುಂಬಾ ಮುಖ್ಯ.
0: ಹೌದೌದು, ಖಂಡಿತ ಮುಖ್ಯ.
1: ಅದರಲ್ಲೂ ಇವಾಗಿನ ಕಾಲದಲ್ಲಿ ಎಲ್ಲೇ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂದ್ರೂ ಬರೀ ಒಂದ್ ಕೆಲಸ ಮಾಡ್ತೀವಿ ಅಂದ್ರೆ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಇರುತ್ತೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಸಮಯ ಮುಂದಕ್ಕೆ ಹೋಗ್ತಾ ಇದೆ, ಆಗ್ಲೇ 35 ನಿಮಿಷ ಮುಗಿಸ್ಬಿಟ್ಟಿದೀವಿ ನಾವು, ಇನ್ನು ಬರೀ 20 ನಿಮಿಷ ಮಾತ್ರ ಬಾಕಿ. 20 ನಿಮಿಷದಲ್ಲಿ ಮತ್ತೆ ವಾಪಸ್ ಆಗ್ತೀವಿ ಎ ಆರ್ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತಾಡಕ್ಕೆ. ನಿಮ್ಮ ಪ್ರಶ್ನೆಗಳು ಇದ್ದಲ್ಲಿ ನೀವು ನಮಗೆ ಸಂದೇಶನ ತಲುಪಿಸಬಹುದು 9480901013 9480901013. ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ. ಇದು ಕನ್ನಡ ಕಾಮನಬಿಲ್ಲು 101.3.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 4:40 ಆಗಿದೆ ಸರ್, 40 ನಿಮಿಷ ಕಳೆದು ಹೋಗಿದೆ ಈಗ ನೀವು ಮಾತಾಡಕ್ ಶುರು ಮಾಡಿ. ಸೊ ಶಿಕ್ಷಣ ಮತ್ತೆ ಮಕ್ಕಳು ಈ ಎಲ್ಲದ್ರ ಬಗ್ಗೆ ಮಾತಾಡುವಾಗ ಎಕ್ಸ್ಟ್ರಾ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟು ಇಂಪಾರ್ಟೆಂಟು ಎಕ್ಸ್ಟ್ರಾ ಸ್ಕಿಲ್ಸ್ ನ ಕಲಿಯೋದು, ಮಕ್ಕಳಿಗೆ ಯಾಕೆ ಕಲಿಬೇಕು ಅಂತ, ಪುಸ್ತಕ ಓದೋದು ಎಷ್ಟು ಇಂಪಾರ್ಟೆಂಟು, ಆಮೇಲೆ ಪುಸ್ತಕ ಓದೋದು ಅಂದ ತಕ್ಷಣ ಸ್ಕೂಲಲ್ಲಿ ಏನಿದೆ ಆ ಕರಿಕ್ಯುಲಮ್ ಓದೋದು ಮುಖ್ಯ ಅಂತ ಅನ್ಸುತ್ತೆ, ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನ ಮಕ್ಕಳಿಗೆ ಓದುವಂತಹ ಹವ್ಯಾಸ ಮಾಡಿಸೋದು ಎಷ್ಟು ಮುಖ್ಯ.
1: ಖಂಡಿತ, ಪಠ್ಯಕ್ರಮ ಇರೋದು ಏನಿದ್ರೂ ಅದು ಏನು ಇಲಾಖಾ ಮಟ್ಟದಲ್ಲಿ, ಅದು ಯೂನಿವರ್ಸಿಟಿ ಇರ್ಬೋದು, ಪಿ ಯು ಬೋರ್ಡ್ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಆಯಾಯ ಕಾಲಘಟ್ಟಕ್ಕೆ ಒಂದು ಪಠ್ಯಕ್ರಮ ಇರ್ತದೆ. ಅದರ ಪಾಡಿಗೆ ಅವರು ಓದಲೇಬೇಕು, ಅನಿವಾರ್ಯ. ಹಾಗಾಗಿ ಅದು ಕಂಪಲ್ಷನ್ ಅಂತೀವಿ. ಆದರೆ ಬೇರೆ ಪುಸ್ತಕಗಳು ಓದೋದು ಆಪ್ಷನ್ ಅಂತೀವಿ. ಚಿಕ್ಕ ಚಿಕ್ಕ ಕೈಪಿಡಿಗಳು, ಆಗಲೇ ನಾನು ಹೇಳಿದೆ ನಮ್ಮ ಕಾಲೇಜಿನ ಪಕ್ಕ ರಾಮಕೃಷ್ಣ ಆಶ್ರಮದಲ್ಲಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕಡಿಮೆ ಬೆಲೆಯಲ್ಲಿ ಅದ್ಭುತವಾದಂತಹ ಪುಸ್ತಕಗಳು ಲಭ್ಯತೆ ಇದೆ. ಇಂಗ್ಲೀಷಲ್ಲೊಂದು ಮಾತಿದೆ, ರೀಡಿಂಗ್ ಈಸ್ ಟು ದಿ ಮೈಂಡ್ ಈಸ್ ವಾಟ್ ಎಕ್ಸರ್ಸೈಸ್ ಟು ದಿ ಬಾಡಿ ಅಂತ. ವೆನ್ ದೆರ್ ಈಸ್ ಎಕ್ಸರ್ಸೈಸ್ ದೆರ್ ವಿಲ್ ನಾಟ್ ಬಿ ಎನಿ ಎಕ್ಸರ್ಸೈಸ್. ಹಾಗಾಗಿ ಒಳ್ಳೆಯ ಪುಸ್ತಕಗಳನ್ನು ಓದೋದ್ರಿಂದ ಏನಾಗ್ತದೆ, ಆ ಮನುಷ್ಯನ ಒಂದು ಬುದ್ಧಿ ವಿಕಾಸ ಆಗ್ತದೆ, ಅದರಲ್ಲಿ ಏನೋ ಒಂದಷ್ಟು ಮೌಲ್ಯಗಳಿದೆ. ಇವತ್ತಿಗೂ ನಾನು ಇದು ಮಾಸ್ಟರ್ ಹಿರಣ್ಣಯ್ಯ ಅವರನ್ನ ನಾನು ನೆನಪಿಸ್ಕೊಳ್ಬೇಕು. ನಾನು ಎಂ ಕಾಮ್ ಫೈನಲ್ ಇಯರ್ ಮುಗಿದಾಗ ಅದೇ ನಾವು ಒಂದು ಸಮಾರೋಪ ಸಮಾರಂಭಕ್ಕೆ ಬಂದಿದ್ರು, ಅವ್ರು ಹೇಳಿದ ಮಾತು ಅಚಾನಕ್ಕಾಗಿ ನನ್ನ ಜ್ಞಾಪಕ ಬಂತು. ಅವತ್ತಿನ ಕಾಲದಲ್ಲಿ ಬೇಕ್ರಿಗೆ ಹೋದರೆ ಒಂದು ಬ್ರೆಡ್ಡನ್ನು ನ್ಯೂಸ್ ಪೇಪರಲ್ಲಿ ಏನು ಪ್ಯಾಕ್ ಮಾಡಿ ಒಂದು ಹಸಿ ದಾರದಲ್ಲಿ ಸುತ್ತಕೊಡ್ತಾ ಇದ್ರು. ಅವ್ರು ಹೇಳಿದ ಮಾತು ಇವತ್ತು ನನಗೆ ಬಂತು, ಮನೆಗೆ ಹೋಗಿ ಬ್ರೆಡ್ಡನ್ನು ತಗೊಂಡು ಪೇಪರನ್ನು ಬಿಸಾಕೋದಕ್ಕೆ ಮೊದಲು ಆ ಪೇಪರಲ್ಲಿ ಸ್ವಲ್ಪ ಕಣ್ಣಾಯಿಸಿ ಅಂತ. ಇದು ಮಾಸ್ಟರ್ ಹಿರಣ್ಣಯ್ಯನವರು ನನಗೆ 40 ವರ್ಷದಿಂದ ಹೇಳಿದ ಮಾತು ಇವತ್ತು ನೆನಪಾಯಿತು.
0: ಸೊ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೆ.
1: ಹೌದು ಹೌದು ಹೌದು, ನನಗೆ ಯಾವುದೇ ಆಗಲಿ ಹಾಗಾಗಿ ನಂದು ಸುಮಾರು ಮನೆಗೇನೆ 4-5 ಮ್ಯಾಗ್ಝೈನ್ಗಳು ಮಾಸಪತ್ರಿಕೆಗೆ ನಾನು ಸಬ್ಸ್ಕ್ರೈಬರು. ಅಂದರೆ ಅದೇ ಕೆಲಸವಾಗಿ ಓದೋದಂತಲ್ಲ, ಈಗ ಯಾರೋ ಒಂದು ಉಪನ್ಯಾಸ ಕೊಡ್ತಾರೋ, ಒಂದು ಟಾಪಿಕ್ ಕೊಡ್ತಾರೆ, ಅದರ ಸಲುವಾಗಿ ನಾನು ಅದನ್ನು ಶೋಧನೆ ಮಾಡಿ ವಿಷಯ ಸಂಗ್ರಹಣೆ ಮಾಡಿ ಯಾವಾಗಲೂ ಹೇಳ್ತೇನೆ ನನ್ನ ಕೆಲಸ ಮೇಷ್ಟ್ರ ಕೆಲಸ ವಿಷಯವನ್ನು ಸಂಗ್ರಹಣೆ, ವೇದಿಕೆ ಮಾಡೋ ಮೇಲೆ ಮಾಡೋದು ವಿತರಣೆ, ಆಚರಣೆ ಸಭಿಕರಿಗೆ ಬಿಟ್ಟಿದ್ದು. ಆದರೆ ಜ್ಞಾನವಂತೂ ಜಾಸ್ತಿ ಇರಬೇಕು. ಒಬ್ಬರು ಈಚಿ ಶಾಂತವೀರಯ್ಯ ಅಂತಿದ್ರು, ಯಾವಾಗಲೂ ತಿಳ್ಕೊಳ್ತೇನೆ ಅವರು. ಅವ್ರು ಯಾವಾಗಲೂ ಹೇಳಿದರೆ ಕುಮಾರು ಬಾಯಿಲ್ಲಿ ನಮ್ಮಲ್ಲಿ ಅಂಡೆಯಷ್ಟು ಸ್ಟಾಕ್ ಇರಬೇಕು, ಉದ್ಧರಣೆಯಷ್ಟು ಬಡಿಸಬೇಕು ಅಂತ. ಹಾಗಾಗಿ ನಮ್ಮದು ಜ್ಞಾನದ ಶೇಖರಣೆ ಆಗ್ತಾ ಇರಬೇಕು, ಸಮಯದ ಚೌಕಟ್ಟಿಗೆ ಅನುಗುಣವಾಗಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಬಡಿಸ್ತಾ ಇರಬೇಕು. ಒಟ್ಟಾರೆ ಮಕ್ಕಳು ಇವತ್ತು ಮೊಬೈಲ್ ಯುಗ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಾಲದಲ್ಲಿ ಪುಸ್ತಕಂ ಹಸ್ತಭೂಷಣಂ, ಈಗ ಮೊಬೈಲಂ ಹಸ್ತಭೂಷಣಂ, ಅದು ಅನಿವಾರ್ಯ, ಇನೆವಿಟಬಲ್, ಅನ್ಕಂಟ್ರೋಲಬಲ್. ಆದರೂ ಮಕ್ಕಳಿಗೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಬೇಕಾದ್ದು ಪೋಷಕರ ಕರ್ತವ್ಯ ಮತ್ತು ಶಿಕ್ಷಕರ ಕರ್ತವ್ಯ ಕೂಡ.
0: ಪೋಷಕರಿಗೆ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ?
1: ಪೋಷಕರಿಗೆ ಏನಂದರೆ, ಮಕ್ಕಳಿಗೆ ಏನಾಗಿದೆ ಅಂದರೆ, ಈಗ ಯಾವುದೇ ವಿಚಾರ ಆಗ್ಬೋದು, ಮಕ್ಕಳಿಗೆ ನಾವು ಹೇಳೋದಕ್ಕೆ ಮೊದಲು ಪೋಷಕರು ಅದನ್ನ ಪಾಲನೆ ಮಾಡಬೇಕು.
0: ಈಗ ಮಗುಗೆ ಮೊಬೈಲ್ ನೋಡ್ಬೇಡ ಅಂತ ಹೇಳೋದಕ್ಕೆ ಮೊದಲು,
1: ಹೌದು ಹೌದು ಹೌದು ಹೌದು, ಈಗ ಮಗುಗೆ ಓದು ಓದು ಅಂತ. ಈಗ ಇನ್ನೊಂದು ಹೇಳ್ತೇನೆ, ಯಾವುದು ಕೂಡ ಆ ವಾತಾವರಣಕ್ಕೆ ಅನುಗುಣವಾಗಿ ಮಗು ಬೆಳೀತದೆ. ಅದನ್ನೇ ಶಂಕರಾಚಾರ್ಯರು ಹೇಳಿದಾರಲ್ಲ, ಸತ್ಸಂಗತ್ವೇ ನಿತ್ಸಂಗತ್ವಂ, ನಿತ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಹಿ ಅಂತ. ಈಗ ತಂದೆ ತಾಯಿ ಯಾವುದೋ ಬಿಡುವಿನ ವೇಳೆಯಲ್ಲಿ ಒಂದು ಪುಸ್ತಕ ಓದ್ತಾ ಇದ್ರೆ ಆ ಮಗುಗೂ ಕುತೂಹಲ ಬರ್ತದೆ. ಅದು ಆ ಮಗು ಚಿಕ್ಕ ವಯಸ್ಸು ಏನಿದೆ ಅಲ್ವಾ, ನಾವು ಯಾವ ರೀತಿ ಅದಕ್ಕೆ ನಾವು ಒಂದು ರೀತಿ ಮಾರ್ಗದರ್ಶನ ಕೊಡ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗೋಡೆಗಳ ಮೇಲೆ ಬರೆದಿರ್ಬೋದು, ನೋಡಿ ಕಲಿ ಮಾಡಿ ತಿಳಿ ಅಂತ. ಹಾಗಾಗಿ ನೋಡಿ ಕಲಿ ಮಾಡಿ ತಿಳಿ, ನಾವು ಏನು ಮಾಡ್ತಾ ಇರ್ತೀವಿ ಅದನ್ನು ಮಕ್ಕಳು ಅನುಸರಣೆ ಮಾಡ್ತಾರೆ.
0: ಕರೆಕ್ಟ್. ಸಮಯ 4:44. ಶರಣರತ್ನ ಪ್ರಶಸ್ತಿಗೆ ಭಾಜನರಾದವರು, ಅಂತಾರಾಷ್ಟ್ರೀಯ ಬಸವರಿ ಸಿರಿ ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿ ಗೌರವಗಳಿಗೆ ಭಾಜನರಾದವರು ಎ ಆರ್ ಶಿವಕುಮಾರ್ ಅವರು. ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಮತ್ತೆ ಹೀರೋಸ್ ಆಫ್ ಎಜುಕೇಶನ್ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದೀರಾ ನೀವು. ಮತ್ತೆ ಈ ಸಾಕಷ್ಟು ಪ್ರಶಸ್ತಿಗಳು ಮತ್ತೆ ಗೌರವಗಳಿಗೆ ಪಾತ್ರರಾಗಿದ್ದೀರ, ಅಂತಾರಾಷ್ಟ್ರೀಯ ಕಾಯಕ ಸೇವೆ ಪ್ರಶಸ್ತಿ, ಆದರ್ಶ ಶಿಕ್ಷಣ ರತ್ನ ರಾಷ್ಟ್ರ ಪ್ರಶಸ್ತಿ ಕೂಡ ನಿಮಗೆ ಸಂದಿದೆ, ಧರ್ಮ ಸೇವಾ ಕಾರ್ಯ ನಿರತರು ಮತ್ತೆ ಸುಸಂಸ್ಕೃತ ಸಜ್ಜನ ಮಾನ್ಯರು ಅನ್ನುವಂತಹ ಪ್ರಶಸ್ತಿ ಕೂಡ ನಿಮಗೆ ಸಿಕ್ಕಿದೆ. ಇಷ್ಟೆಲ್ಲ ಪ್ರಶಸ್ತಿ ಗೌರವಗಳು ನಿಮಗೆ ಹೇಗನ್ಸುತ್ತೆ?
1: ಅಲ್ಲ, ಅದು ನಮ್ಮ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನೋಡಿ ಅವರು ಗುರುತಿಸಿ ಕೊಟ್ಟಿರ್ತಾರೆ.
0: ಆದರೆ
1: ಅದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ. ಅಂದ್ರೆ ಏನೋ ನಮ್ಮಲ್ಲಿರುವ ಒಂದು, ಈಗ ನಿನ್ನೆ ಒಂದು ಮಾತು ಹೇಳ್ತೇನೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಮುಖ, ವ್ಯಕ್ತಿತ್ವಕ್ಕೆ ನೂರಾರು ಮುಖಗಳು ಅಂತ. ನಾನು ಸಾಂದರ್ಭಿಕವಾಗಿ ಹೇಳ್ತೇನೆ, ನಾವೆಲ್ಲರೂ ವ್ಯಕ್ತಿಗಳು, ಬೆಳೆಸಿಕೊಳ್ಳಬೇಕು ವ್ಯಕ್ತಿತ್ವ, ವ್ಯಕ್ತಿತ್ವದಲ್ಲಿ ಪಾಲಿಸಬೇಕು ತತ್ವ, ಆ ತತ್ವದಲ್ಲಿರಬೇಕು ಸತ್ವ, ಆವಾಗ ಸಿಗುತ್ತೆ ನಮಗೆ ಪ್ರಭುತ್ವ. ಇದೇ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವ ಅಂತೇಳಿ.
0: ಓಕೆ, ಈಗ ಒಂದಿಷ್ಟು ರಾಪಿಡ್ ಫೈರ್ ಕ್ವೆಶ್ಚನ್ ಗಳನ್ನ ಕೇಳ್ತೀನಿ ನಾನು, ಸೊ ಬೇಗ ಬೇಗ ಅದಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರ ಕೊಡಬೇಕು. ನಿಮ್ಮ ನೆಚ್ಚಿನ ಕನ್ನಡದ ಬರಹಗಾರರು?
1: ಬೇಕಾದಷ್ಟು ಜನ ಇದ್ದಾರೆ, ಅದರಲ್ಲಿ ದರಾ ಬೇಂದ್ರೆ ಆಗ್ಬೋದು. ಓಕೆ,
0: ನಿಮ್ಗೆ ತುಂಬಾ ಇಷ್ಟವಾಗಿರೋ ಶಿಕ್ಷಕರು?
1: ಶಿಕ್ಷಕರು
0: ನಿಮ್ಮೇಲೆ ಪ್ರಭಾವ ಬೀರಿದಂತ
1: ಶಾಲಾ ಮಟ್ಟದಲ್ಲಿ ನಮ್ಗೆಲ್ಲರೂ ಅದ್ಭುತವಾದಂತ ಶಿಕ್ಷಕರಿದ್ರು. ಆದ್ರೆ ಎಲ್ಲರೂ ಇವತ್ತು ಕೆಲವರು ಲಿಂಗೈಕ್ಯರಾಗಿದ್ದಾರೆ. ಇವತ್ತು ನಾನು ಓದಿದಂತ ಶಾಲೆ ಕಲ್ಕುಂಟೆ ಅಗ್ರಹಾರದಲ್ಲಿ SN ವಿಜಯ ಸಾರಥಿ ಅಂತ ಒಬ್ಬ ಟೀಚರ್ ಇದ್ದಾರೆ, ನಮ್ಮ ಮೇಲೆ ಹೈಸ್ಕೂಲಲ್ಲಿ ತುಂಬಾ ಪ್ರಭಾವ ಬೀರಿದವರು. ಅವ್ರು ಈಗಲೂ ಕೂಡ 80 ವರ್ಷದ ಅಂಚಿನಲ್ಲಿದ್ದಾರೆ. ಆವಾಗವಾಗ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾರೆ, ನೀನು ಬಹಳ ಎತ್ತರಕ್ಕೆ ಬೆಳೆದಿದೆಯ್ಯ, ನೀನು ಈಗೂ ಬೆಳಿ ಅಂತೇಳಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗೊತ್ತಿಲ್ಲ ನನ್ನ ಪುಣ್ಯ ಏನೋ, ನಾನೇನಾದರೂ ಈ ಜಗತ್ತನ್ನು ನಿರ್ಗಮಿಸಿದ್ರೆ ಸ್ವರ್ಗಕ್ಕೇನಾದ್ರೂ ಹೋದ ಮೇಲೆ ಸ್ವರ್ಗದಿಂದನೂ ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಇದು ನನಗೆ ಒಂದು ಸೌಭಾಗ್ಯ ಅಂತ, ಗುರುಗಳನ್ನ ಪಡೆದಂತ ಸೌಭಾಗ್ಯ.
0: ಪ್ರತಿಯೊಬ್ಬರು ಓದಲೇಬೇಕಾಗಿರೋ ಪುಸ್ತಕ
1: ವಿವೇಕಾನಂದರದ್ದು ಬೇಕಾದಷ್ಟಿದೆ, ಲಿಟ್ರೇಚರು, ಕುವೆಂಪುದಾಗ್ಬೋದು. ಅದರಲ್ಲೂ ನಾನು ಪದೇ ಪದೇ ಹೇಳ್ತೇನೆ, ವಚನ ಸಾಹಿತ್ಯದಲ್ಲಿ ವಚನಗಳು, ಸರ್ವಜ್ಞನ ತ್ರಿಪದಿಗಳು, ಆಮೇಲೆ ಮಂಕುತಿಮ್ಮನ ಕಗ್ಗಗಳು, ಆಮೇಲೆ ವಿವೇಕಾನಂದರು ಯುವ ಜನತೆಗೆ ಒಂದು ಕರೆ ಅಂತಿದೆ. ಅದ್ಭುತವಾದಂಥ ವಿವೇಕಾನಂದರು. ಯಾಕೆಂದರೆ ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ವಿವೇಕಾನಂದರು ಅಂದರೆ, ಅವರು ಯುವ ಜನತೆಯನ್ನು ದೃಷ್ಟಿಯಲ್ಲಿಟ್ಕೊಂಡು, ಯಾಕೆಂದರೆ ಅವರೇ ಭವಿಷ್ಯ ಅಂತೇಳಿ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೇನೆ.
0: ಓಕೆ, ಈ ಟೀಚರ್ ಆಗಿದ್ದವರು ನೀವು, ಶಿಕ್ಷಕರಾಗಿದ್ದವರು, ಪ್ರಾಧ್ಯಾಪಕರಾಗಿದ್ದವರು, ಪ್ರೊಫೆಸರ್ ಆಗಿದ್ದವರು, ಬ್ಲಾಕ್ ಬೋರ್ಡ್ ಮೇಲೆ ಸಾಕಷ್ಟು ಸಲ ಬರೆದಿದ್ದೀರಾ?
1: ಹೌದು.
0: ಇದೀಗ ಬ್ಲಾಕ್ ಬೋರ್ಡ್ಗಳು ಕಡಿಮೆ ಆಗಿ ಸ್ಮಾರ್ಟ್ ಬೋರ್ಡ್ಗಳು ಆಗ್ತಾ ಇದೆ, ಇದ್ರ ಬಗ್ಗೆ?
1: ಇದು ಬಹಳ ಮುಖ್ಯ. ಇದು ಏನಾಗ್ತದಂದ್ರೆ, ಯಾವುದೇ ಒಂದು ಆವಿಷ್ಕಾರಗಳು ಆಯಾಯ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತದೆ. ನಾನೇನಂತ ಹೇಳ್ತೀನಂದ್ರೆ, ಒಂದು ಗಾಳಿಪಟ ಗಾಳಿಯ ಜೊತೆ ಹೋದ ಹಾಗೆ ನಾವು ಸನ್ನಿವೇಶಕ್ಕೆ ಅನುಗುಣವಾಗಿ ಹೋಗಬೇಕು. ಆದರೆ ಅವತ್ತು ನೀವು ಎಷ್ಟೇ ಟೆಕ್ನಾಲಜಿ ಇದ್ದರೂ ಒಂದು ಮಾತಿದೆ, ಚಾಕ್ ಅಂಡ್ ಟಾಕ್ ಅಂತ. ಹಾಗಾಗಿ ಸುಮಾರು ಜನಕ್ಕೆ ಗೊತ್ತಿದೆ, ನಾನು ನಮ್ಮ ಕಾಲೇಜಲ್ಲಿ ದೊಡ್ಡ ಬೋರ್ಡು, ಈ ಎಂಡಿಂದ ಆ ಎಂಡ್ ತನಕ ನಾನು ನೀಟಾಗೆಲ್ಲ ಬರೆದು ಬಂದಿದ್ದರೆ, ಮುಂದೆನೆ ತರಗತಿಗೆ ಹೋಗುವಂಥ ಅಧ್ಯಾಪಕರು ಏನು ಹೇಳೋರು ಅಂದರೆ, ಸರ್ ಅಷ್ಟು ಗುಂಡು ಗುಂಡಕ್ಕೆ ಚೆನ್ನಾಗಿ ಬರೆದಿದ್ದೀರಿ ಸರ್, ನೀವು ಬರೆದಿರೋದನ್ನು ಅಳಿಸೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಸರ್ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಷ್ಟೋ ಜನ ಮೊಬೈಲ್ ಕಾಲ ಬಂದಾಗ ನಾನು ಬರೆದಿರೋದನ್ನೆಲ್ಲ ಮಕ್ಕಳು ಫೋಟೋ ತಗೊಂಡು ನನಗೆ ವಾಟ್ಸ್ಆ್ಯಪ್ ಮಾಡಿರೋದು ಇದೆ, ಅದನ್ನು ಕೇಳಿದಾಗ ನಮ್ಗೆ ಖುಷಿ ಆಗ್ತದೆ.
0: ಶಿಕ್ಷಣನ ಒಂದೇ ಒಂದು ಪದದಲ್ಲಿ ವ್ಯಾಖ್ಯಾನಿಸೋದಾದ್ರೆ ಏನು ಹೇಳ್ತೀರಾ?
1: ಅಲ್ಲ, ಶಿಕ್ಷಣ ಅನ್ನೋದು ಒಂದೇ ಮಾತು ಹೇಳ್ಬಿಡ್ತೇನೆ, ವಿವೇಕಾನಂದರದೇ ಹೇಳ್ಬಿಡ್ತೇನೆ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ದೇರ್ ಇನ್ ಎ ಮ್ಯಾನ್ ಅಂತ.
0: ಇವತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಇದ್ದೀರಾ,
1: ಹೌದು,
0: ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಮಾತು ಹೇಳೋದಾದ್ರೆ?
1: ಅಲ್ಲ, ಒಂದೇ ಮಾತು ಹೇಳ್ತೇನೆ, ನಾನು ಕಲ್ತಿದ್ದ ಸತ್ಯಸಾಯಿ ಬಾಬಾ ಕಾಲೇಜ್ ಕಲ್ತಿದ್ದ ಸಂದೇಶವನ್ನು ಮಕ್ಕಳಿಗೆ ಹೇಳ್ತೇನೆ ನಾನು, ಬಿ ಗುಡ್, ಡೂ ಗುಡ್, ಸಿ ಗುಡ್.
0: ಓಕೆ,
1: ಆಮೇಲೆ ಕ್ಯಾರೆಕ್ಟರ್. ಅದಕ್ಕೆ ಒಂದು ಮಾತಿದೆ, ನಾಲೆಡ್ಜ್ ಗಿವ್ಸ್ ಯು ಪವರ್, ಕ್ಯಾರೆಕ್ಟರ್ ಗಿವ್ಸ್ ಯು ರೆಸ್ಪೆಕ್ಟ್. ಆಯ್ಕೆ ಅವರೇ ಮಾಡ್ಕೊಂಬೇಕು.
0: ನಿವೃತ್ತ ಶಿಕ್ಷಕರು ನೀವು?
1: ಹೌದು.
0: ನಿವೃತ್ತಿ ಆಗಿದ್ದೀರಾ?
1: ಹೌದು.
0: ಆದ್ರೆ ಈಗಿನ ಶಿಕ್ಷಕರಿಗೆ ಏನ್ ಸಂದೇಶ ಕೊಡ್ತೀರಾ?
1: ಅಲ್ಲ, ಈಗ ಏನಾಗಿದೆ ಅಂದ್ರೆ, ಯಾರು ಅನ್ಯತಾ ಭಾವಿಸಬಾರ್ದು. ಅವತ್ತು ಇವತ್ತು ಮೌಲ್ಯಗಳು ಮತ್ತೆ ವ್ಯವಸ್ಥೆಗಳು ಸ್ವಲ್ಪ ಕುಸಿತ ಆಗಿದೆ. ಆಮೇಲೆ ಇವತ್ತು ಒತ್ತಡದ ಜೀವನದಲ್ಲೂ ಇದ್ದಾರೆ. ಆಮೇಲೆ ಅದರಲ್ಲೂ ಕೂಡ ವಿವೇಕಾನಂದರು ಹೇಳಿದ್ದಾರೆ, ಟೀಚಿಂಗ್ ಪ್ರೊಫೆಷನ್ ಇಸ್ ದಿ ನೋಬ್ಲೆಸ್ಟ್ ಪ್ರೊಫೆಷನ್ ಅಂತ. ಹಾಗಾಗಿ ಇವತ್ತು ಮಕ್ಕಳು, ನಾನಾಗಲೇ ಹೇಳಿದ್ನಲ್ವಾ, ನಮ್ಮ ವೈಯಕ್ತಿಕ ಜಂಜಾಟಗಳು ಎಷ್ಟೇ ಇದ್ದರೂ ತರಗತಿಗೆ ಹೋದ ತಕ್ಷಣ ಎಲ್ಲ ಜಂಜಾಟಗಳನ್ನು ಮರೆತು ಡ್ಯೂಟಿ, ಡಿಸಿಪ್ಲಿನ್, ಡೆಡಿಕೇಷನ್, ಪರ್ಸಿವೆರೆನ್ಸ್ ಅಂತ ಏನು ಹೇಳ್ತೀವಿ, ಅದರ ಕಡೆ ಗಮನ ಹರಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ನಾವು ಬರೀ ಏನು ಮಾರ್ಕ್ಸ್ ಓರಿಯೆಂಟೆಡ್ ಇಂದ ಬರೀ ಬೋಧನೆ ಮಾಡೋದ್ರ ಜೊತೆಗೆ ಅವರಲ್ಲಿ ಮೌಲ್ಯಗಳನ್ನು ಬಿತ್ತಬೇಕು. ಅದು ಒಂದು ಹೇಳ್ತೇನೆ, ಅವರಲ್ಲಿ ಮೌಲ್ಯಗಳನ್ನು ಬಿತ್ತಬೇಕಾದ್ರೆ ನಮ್ಮಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು.
0: ದರಾ ಬೇಂದ್ರೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ, ಅವರ ಲೇಖನಗಳು, ಅವರ ಬರಹಗಳು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅವರದೇ ಹಾಡಿನ ಜೊತೆಯಲ್ಲಿ ಕಾರ್ಯಕ್ರಮ ಮುಂದುವರಿಸ್ತೀವಿ. ಇಳಿದು ಬಾ ತಾಯೇ ಇಳಿದು ಬಾ, ನಿಮ್ಗೆ ತುಂಬಾ ಇಷ್ಟ ಅಂತ ಆಫರಲ್ಲಿ ಹೇಳ್ತಾ ಇದ್ರಿ. ಅದೇ ಹಾಡನ್ನು ಕೇಳ್ತಾ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೀರಿ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನ ವಿಲು 101.3.

0: ಸರಿಯಾಗಿ 4:52. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಇಳಿದು ಬಾ ತಾಯ ಇಳಿದು ಬಾ, ತುಂಬಾ ಅದ್ಭುತವಾದ ಒಂದು ಹಾಡನ್ನ ಕೇಳ್ತಾ ಇದೀವಿ. ಸಾರ್ವಕಾಲಿಕವಾದ ಒಂದು ಹಾಡು ಅಂತಾನೆ ಹೇಳಬಹುದು. ದರಾ ಬೇಂದ್ರೆಯವರನ್ನ ಯಾವತ್ತಿಗೂ ಕನ್ನಡ ನೆಲ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅದ್ಭುತವಾದ ಕವಿಯ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಸೊ ಈಗ ಕೊನೆಯ ಸೆಗ್ಮೆಂಟ್ಗೆ ಬಂದ್ಬಿಟ್ಟಿದೀವಿ. ಈ ಕೊನೆಯ ಸೆಗ್ಮೆಂಟ್ ಅಲ್ಲಿ ನಾನು ನಮ್ಮ ಕೇಳಿದ್ರು ಏನೇನ್ ಸಂದೇಶನ ಕಳಿಸಿದ್ದಾರೆ, ನಿಮ್ಗೆ ಏನೇನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೇಳ್ಬಿಡ್ತೀನಿ. ಎಚ್ ಎಲ್ ಬಸವರಾಜು ಪುಟಗೇರಿ ಹೊಸಳ್ಳಿ ಗ್ರಾಮದಿಂದ ಹೇಳ್ತಾ ಇದಾರೆ, ಸ್ಫೂರ್ತಿಧಾರೆ ವರ್ಷಧಾರೆಯಾಗಿದೆ, ಕನ್ವರ್ಟ್ ಆಗ್ಬಿಟ್ಟಿದೆ ವರ್ಷಧಾರೆಯಾಗಿ, ಖುಷಿ ಆಯ್ತು. ಮಳೆ ಬಂದಿಲ್ಲ ಆದ್ರೆ ಆಶು ಕವಿತೆ ಶ್ರಾವಣ ಬಂತು ಅನ್ನಂಗೆ ಬಂದಿದೆ. ಶ್ರಾವಣ ಬಂತು ಸಿನಿಮಾದಲ್ಲಿ ಶ್ರೀನಾಥ್ ಅವರು ಏನೇನು ಪ್ರಾಸದ ಮಾತುಗಳಾಡಿದ್ರು ಅದು ನೆನಪಾಯ್ತು, ಶಿವಕುಮಾರ್ ಅವ್ರನ್ನ ನೋಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾರ್ಯಕ್ರಮ ಸೂಪರ್, ತುಂಬಾ ಚೆನ್ನಾಗಿತ್ತು ಅಂತ ಧಾರವಾಡದಿಂದ ಮಂಜುಶ್ರೀ ಹೇಳ್ತಾ ಇದ್ರೆ, ಶ್ರುತಿ ಬಿ ಎಂ ಚಿಕ್ಕಮಗಳೂರಿಂದ, ನಾನು ಹಿರೇಮಗಳೂರು ಕಣ್ಣನವರ ಮಾತು ತುಂಬಾ ಕೇಳಿದೀನಿ, ಇವರ ಸಂದರ್ಶನ ಕೇಳಿ ಕೂಡ ಅಷ್ಟೇ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರೆ, ಪ್ರಾಸದಲ್ಲಿ ಮಾತಾಡೋದು ಅಂದ್ರೆ ನನಗೂ ತುಂಬಾ ಖುಷಿ, ಅದು ಸುಲಭದ ಮಾತಲ್ಲ ಅಂತ ಹೇಳಿದ್ದಾರೆ. ಸೊ ಅವರ ಜೊತೆಗೆ ಮೊಹಮ್ಮದ್ ನಾಗರಾಳ ರಾಯಚೂರಿಂದ, ಲೆಕ್ಕದ ಮೇಷ್ಟು ಪ್ರಾಸಕ್ಕೆ ಬಂದು ಸ್ಫೂರ್ತಿ ಯಾವುದು ಅಂತ ತಿಳಿಬಹುದಾ ಅಂತ ಕೇಳಿದ್ದಾರೆ. ಈಗಾಗಲೇ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ವಾವ್, ಶಿವಕುಮಾರ್ ಸರ್ ಅವರ ಧ್ವನಿ, ನಾನು ಇದನ್ನ ಹೇಳೋಣ ಅನ್ಕೊಂಡೆ, ಆ ಕಂಚಿನ ಕಂಠ ಅವರ ಪ್ರಾಸಬದ್ಧ ಮಾತು ತುಂಬಾ ತುಂಬಾ ಚೆನ್ನಾಗಿದೆ. ಆ ಕ್ಷಣಕ್ಕೆ ನಿಮ್ಗೆ ಹೇಗೆ ಆ ಪ್ರಾಸ ಹೊಳಿಯುತ್ತೆ ಅಂತ ನೀವು ಹೇಳಿದ್ರಿ, ಓದ್ತಾ ಓದ್ತಾ ಬರುತ್ತೆ ಅದು ಅಂತ, ಆ ಪ್ರಾಸಗಳು ನೆನಪಾಗತ್ತೆ. ಒಂದು ಕೋರಿಕೆ, ಶೋಭಾ ಹೆಸರಿಗೆ ಒಂದು ಪ್ರಾಸ ಹೇಳ್ಬೇಕಂತೆ ನೋಡಿ, ಟ್ರೈ ಮಾಡಿ ಆದ್ರೆ. ಸೊ ಶುಭ ಸಂಜೆ ಶಿವಕುಮಾರ್ ಪ್ರೊಫೆಸರ್ ಅವರಿಗೆ ತುಂಬಾ ತುಂಬ ಹೃದಯದ ಅಭಿನಂದನೆಗಳು. ಸಾಕಷ್ಟು ಪ್ರಶಸ್ತಿಗಳ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಿಮಗೆ ಹರಿದು ಬರಲಿ ಅಂತ ಹೇಳ್ತೀವಿ ಅಂತ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಪ್ರಜಾಪ್ರಭುತ್ವ ಮತ್ತೊಂದು ಸಲ ಕೇಳ್ದಂಗಾಯ್ತು, ಖುಷಿ ಆಯ್ತು, ಕಾರ್ಯಕ್ರಮನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಯಾರು ಇವರು ಸಂದೇಶನ ಕಳಿಸಿದವರು? ದಾವಣಗೆರೆಯಿಂದ ಶಾಮನೂರಿಂದ ಸೋಮಶೇಖರ್ ಠಾಣೆಯವರು ಸಂದೇಶ ಕಳಿಸಿದ್ದಾರೆ. ಅವ್ರ ಜೊತೆಗೆ ವಾಣಿಶ್ರೀ ಧಾರವಾಡದಿಂದ, ಈಗಾಗಲೇ ನೀವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ನಿಮ್ಮ ಪ್ರತಿಯೊಂದು ಮಾತು ಮಾತಿನ ಒಗ್ಗಟ್ಟು ನಮ್ಗೆಲ್ಲ ಸ್ಫೂರ್ತಿದಾಯಕ. ಆದ್ರೂ ಒಂದು ಚಿಕ್ಕ ಪ್ರಶ್ನೆ ಸರ್, ನೀವು ಇವತ್ತಿನ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಹೆಚ್ಚಿಸೋಕೆ ಏನ್ ಸಲಹೆ ಕೊಡ್ತೀರಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ಶಿವರಾಮ್ ಕಾರಂತರ ತತ್ವಗಳನ್ನ ಎಜುಕೇಶನ್ ಅಲ್ಲಿ ಅಳವಡಿಸಿಕೊಳ್ಳೋದು ಮುಖ್ಯನ ಅಂತ ಕೇಳಿದ್ರೆ, ಅಂದ್ರೆ ಶಿವರಾಮ್ ಕಾರಂತರು, ನಾನು ಉಲ್ಲಾಸ್ ಕಾರಂತ ಅವರನ್ನ ನೋಡಿದಾಗ ಅವ್ರು ಹೇಳಿದ್ದು 8ನೇ ಕ್ಲಾಸ್ ಇಂದಾನೆ ಸ್ಕೂಲ್ಗೆ ಹೋಗಿದ್ದು, ಅದುವರೆಗೂ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ. ಈಗಲೂ ಕೂಡ ಹೋಮ್ ಸ್ಕೂಲಿಂಗ್ ಗಳು ಸಾಕಷ್ಟು ಇದಾವೆ, ಆ ವಿಷಯದ ಬಗ್ಗೆ ಹೇಳ್ತಾ ಇದಾರೆ. ಜೊತೆಗೆ ಶಾಂತಾಚಾರ್ ಬಡಿಗೇರ್ ಕುಕನೂರಿಂದ ಸಂದೇಶನ ಕಳಿಸಿ, ಕಾರ್ಯಕ್ರಮನೂ ಚೆನ್ನಾಗಿತ್ತು, ನಿರೂಪಕರು ಚೆನ್ನಾಗಿದ್ರು, ಜೊತೆಗೆ ಇವತ್ತಿನ ಅತಿಥಿ ಕೂಡ ಸೂಪರ್ ಅಂತ ಹೇಳಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 24917, ತುಂಬಾ ಖುಷಿ ಆಯ್ತು ಎಲ್ಲಾ ಮಾತುಗಳನ್ನ ಕೇಳಿ ಅಂತ ಹೇಳಿದ್ದಾರೆ. ಈ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ?
1: ಅವರೆಲ್ಲರ ಪ್ರೀತಿಯ ಸ್ಪಂದನ ನನಗೆ ಬಹಳ ಚಂದನ. ಹಾಗಾಗಿ ಅಷ್ಟೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥ ಎಲ್ಲ ಕೇಳುಗರಿಗೆ ನನ್ನ ಆತ್ಮೀಯ ವಂದನ. ಹಾಗಾಗಿ ನಾವು ಮುಖಾಮುಖಿ ಭೇಟಿ ಆಗದೇ ಇದ್ದರೂ ಕೂಡ ಹೀಗೆ ಇರಲಿ ನಮ್ಮ ನಿಮ್ಮ ಬಂಧನ ಅನುಬಂಧನ.
0: ಓಕೆ, ಗ್ರೇಟ್. ಸೊ ಇನ್ನು ಟೈಮ್ ಇಲ್ಲದೆ ಇರೋ ಕಾರಣ ಸಾಕಷ್ಟು ಮಾತಾಡಕ್ಕಾಗ್ತಾ ಇಲ್ಲ, ಗಡಿಯಾರ ನಮ್ಮ ಮಾತು ಕೇಳ್ತಾ ಇಲ್ಲ.
1: ಟೈಮ್ ಡಸಂಟ್ ವೇಟ್ ಫಾರ್ ಎನಿವನ್.
0: ಹೌದು. ಸೊ ನೀವು ರಿಟೈರ್ ಆಗಿ 4 ವರ್ಷ ಆಯ್ತು ಅಂತ ಹೇಳಿದ್ರಿ, ಒಬ್ಬ ರಿಟೈರ್ ಆದ ವ್ಯಕ್ತಿ, ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿರಬಹುದು, ಯೋಜನತೆ ಇರಬಹುದು, ನಾಳೆ ಒನ್ ಟೈಮ್ಗೆ ರಿಟೈರ್ ಆಗವ್ರೆ. ಹಿಂದಿನ ಕಾಲದಲ್ಲೆಲ್ಲ 100 ವರ್ಷ ಪೂರ್ಣಾಯಸ್ಸು ಅಂತ ಇತ್ತಂತೆ, ಈಗ 60 ವರ್ಷ 70 ವರ್ಷನೇ ಪೂರ್ಣಾಯಸ್ಸು ಇರೋದ್ರಿಂದ 40 ವರ್ಷ 35 ವರ್ಷ ರಿಟೈರ್ಮೆಂಟ್ ಟೈಮ್ ಅಂತ ಹೇಳ್ತಾರೆ. ರಿಟೈರ್ಮೆಂಟ್ ಟೈಮ್ ಅನ್ನ ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ರೂಪಿಸ್ಕೊಂಡ್ರೆ ತುಂಬಾ ಒಳ್ಳೆಯದು?
1: ರಿಟೈರ್ಮೆಂಟ್, ನಾನು ವೃತ್ತಿಯಲ್ಲಿದ್ದಾಗೇನೆ ಈ ಅಭಿರುಚಿಯನ್ನ ಬೆಳೆಸ್ಕೊಂಡಿದ್ದೆ. ಮೂಲತಃ ಒಬ್ಬ ನಿರೂಪಕನಾಗಿ, ಸಾಂದರ್ಭಿಕವಾಗಿ ಒಬ್ಬ ಉಪನ್ಯಾಸಕನಾಗಿ, ಅದನ್ನ ಆಯಾಯ ಒಂದು ಜವಾಬ್ದಾರಿಯ ಮಟ್ಟದಲ್ಲಿ ಕಡಿಮೆ ಹಂತದಲ್ಲಿತ್ತು. ಈಗ ನಾನು ಸಂಪೂರ್ಣ ನಿವೃತ್ತಿ ಆಗಿರೋದ್ರಿಂದ ಯಾವ ಬೇರೆ ಜವಾಬ್ದಾರಿ ಇಲ್ಲ. ಹಾಗಾಗಿ ನಾನು ನಿವೃತ್ತಿ ಆದ್ಮೇಲೆ ಬೇರೆ ಕಾಲೇಜುಗಳಿಂದ ನನಗೆ ಆಮಂತ್ರಣ ಬಂತು, ನೀವು ಪ್ರಾಂಶುಪಾಲರಾಗಿ ಬನ್ನಿ, ಒಬ್ಬ ನಿರ್ದೇಶಕರಾಗಿ ಬನ್ನಿ ಅಂತ. ಹಾಗಾಗಿ ನಾನು ಹಣದ ದೃಷ್ಟಿಯಿಂದ ಒಂದೇ ಅಲ್ಲ, 35 ವರ್ಷ ಬೋಧನೆ ಮಾಡಿದ್ದೀನಿ. ಸಾಮಾಜಿಕವಾಗಿ ಒಂದಷ್ಟು ಮಕ್ಕಳಲ್ಲಿ ಒಂದು ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರತಿನಿತ್ಯ ಒಂದೊಂದು ದಿವಸ 2-3 ಕಾರ್ಯಕ್ರಮಗಳಿರ್ತದೆ. ಶಾಲೆಗಳು, ಕಾಲೇಜುಗಳು ಎಲ್ಲಾನು, ಶೈಕ್ಷಣಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಎಲ್ಲ ರಂಗಗಳಲ್ಲೂ ಅವ್ರು ಏನು ವಿಷಯ ಕೊಟ್ಟರೆ ಆ ವಿಷಯಕ್ಕೆ ಅನುಗುಣವಾಗಿ ಮಾತನಾಡ

0: ಕಟ್ಟೋದು. ಅದು ಭಗವಂತ ಆಗಲೇ ಹೇಳಿದ್ನಲ್ವಾ, ಅದು ಅವನು ಕೊಟ್ಟರೋ ಅಂತ ವರ. ಹಾಗಾಗಿ ಅದಕ್ಕಿಲ್ಲ ಬರ, ನಮ್ಮ ಮಾತಿನಲ್ಲಿ ಇರಬೇಕು ನಿಖರ.
1: ತುಂಬಾ ಚೆನ್ನಾಗಿತ್ತು ಸಂದರ್ಶನ ಅಂತ ದಾವಣಗೆರೆಯಿಂದ ಸಂದೇಶನ ಕಳ್ಸಿದಾರೆ. ಇವ್ರ ಹೆಸರನ್ನ ಕಳ್ಸಿಲ್ಲ, ಯಾಕೋ ಭಯ ಆಗ್ತಾ ಇದೆ ಅನ್ಸುತ್ತೆ ನಿಮ್ಮ ಹತ್ರ ಹೆಸರನ್ನ ಹೇಳಕ್ಕೆ. ಸೊ ಇನ್ನು ಸಾಕಷ್ಟು ಜನ ಇನ್ನು ಟೈಪಿಸ್ತಾ ಇದಾರೆ ಅವರವರ ಮೆಸೇಜ್ ಗಳನ್ನ. ದಿವ್ಯ ಜ್ಯೋತಿ ಸಂದೇಶನ ಕಳ್ಸಿದ್ದಾರೆ, ನಿಜವಾಗ್ಲೂ ಲೆಕ್ಕದಲ್ಲಿ ನಾನು ತುಂಬಾ ಕಷ್ಟಪಡ್ತಿದ್ದೆ, ಆದ್ರೆ ಈ ಮಾತುಗಳನ್ನ ಕೇಳಿ ಖುಷಿ ಆಯ್ತು.
0: ಲೆಕ್ಕಕ್ಕೆ ಬೇಕಂದ್ರೆ ಒಂದು ಸೂತ್ರ ಹೇಳ್ಬಿಡ್ತೇನೆ,
1: ಹೇಳಿ ಹೇಳಿ.
0: ನಾನು ಪ್ರತಿ ಸಾರಿ ನೀವು ಹೇಳ್ತಾ ಇದ್ರೆ ಲೆಕ್ಕದ ಮೇಷ್ಟ್ರು ಅಂತ,
1: ಲೆಕ್ಕದ
0: ಮೇಷ್ಟ್ರೇನೆ ಮೂಲತಃ. ನಮ್ಗೆ ಹಿರಿಯರು ಒಂದು ಮಾತು ಹೇಳ್ಕೊಡೋರು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಆದ್ರೆ ನಾನೇ ಅದನ್ನ ಕಂಪೋಸ್ ಮಾಡಿದ್ದೀನಿ ಕೆಲವು ಶಬ್ದಗಳು. ಜೀವನಕ್ಕೆ ಪಾಠ ಸೂತ್ರ ಏನಂದ್ರೆ, ನೀರಿನಂತೆ ಗಳಿಸು, ತೀರ್ಥದಂತೆ ಬಳಸು, ಬಂಗಾರದಂತೆ ಉಳಿಸು, ಆಗ ನಿನ್ನ ಜೀವನ ಬಲು ಸೊಗಸು. ಅಬ್ದುಲ್ ಕಲಾಂ ಹೇಳ್ದಂಗೆ, ಕಾಣು ಒಳ್ಳೆ ಕನಸು, ಅದಾಗಲಿ ನಿನಗೆ ನನಸು, ಇರಲಿ ಒಳ್ಳೆ ಮನಸ್ಸು. ಎಂತಹ ಮನಸ್ಸು ಅಂದ್ರೆ, ಯಂಗ್ಸ್ಟರ್ಸ್ನ ಕೇಳಿದ್ರೆ ಹೇಳ್ತಾರೆ ಯಶ್ನ ಸಿನಿಮಾ ಮುಗ್ಗಿನ ಮನಸ್ಸು, ಹಿರಿಯರು ಹೇಳ್ತಾರೆ ಮಗುವಿನ ಮನಸ್ಸು. ಇದನ್ನು ಎಲ್ಲರಿಗೂ ತಿಳಿಸು, ಜೀವನದಲ್ಲಿ ಏನಾದರೂ ಸಾಧಿಸು, ಒಳ್ಳೆಯದನ್ನ ಶೋಧಿಸು, ಆಗ ಸಿಗುತ್ತೆ ನಿನಗೆ ಶ್ರೇಯಸ್ಸು ಮತ್ತು ಯಶಸ್ಸು.
1: ಈ ಮೇಷ್ಟ್ರಗಳಿಗೆ ಟೈಮ್ ಕೂಡ ತುಂಬಾ ಕಷ್ಟದ ಕೆಲಸ, ಚಾಲೆಂಜಿಂಗ್ ಟಾಸ್ಕ್ ಅನ್ನ ನಾನು ನಿರ್ವಹಿಸಿದೀನಿ. ಸೊ ನಾನು ಒಂಥರ ಖುಷಿಯಿಂದ ಹೇಳ್ಕೊಳ್ತೀನಿ. ಕೊನೆಯದಾಗಿ ಒಂದೇ ಒಂದ್ ನಿಮಿಷ ಟೈಮ್ ಇದೆ, ಆಕಾಶವಾಣಿಗೆ ಬಂದಿದ್ದಕ್ಕೆ ಏನಿಸ್ತು?
0: ಬಹಳ ಸಂತೋಷ ಆಯ್ತು. ಹಾಗಾಗಿ ಇಲ್ಲಿನ ವಾತಾವರಣ ಅಂದ್ರೆ, ಗೊತ್ತಿರೋ ವಿಚಾರಗಳನ್ನ ಸಮಾಜಮುಖಿಯಾಗಿ ತಿಳಿಸೋದಕ್ಕೆ ಇದು ಒಂದು ಸಾಧಕ. ಹಾಗಾಗಿ ಆಕಾಶವಾಣಿ ನನ್ನನ್ನ ನೀವು ಆಮಂತ್ರಿಸಿದೀರಲ್ವಾ, ಕರೆದು ಒಂದಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮಗೆ. ಆಕಾಶವಾಣಿ ಅಂದ್ರೇನೆ ನೋಡಿ, ಅಲ್ಲಿ ಎರಡಿದೆ, ಆಕಾಶ ಅದು ಎತ್ತರ, ಈ ಆಕಾಶದ ಎತ್ತರಕ್ಕೆ ಆಗಲಿ ವಾಣಿ, ಆ ವಾಣಿ ಎಲ್ಲರ ಮನಸ್ಸಿನಲ್ಲಿ ಆಗಲಿ ಚಿನ್ನದ ಗಣಿ, ಜೀವನ ಆಗಲಿ ಕಣಿ ಕಣಿ. ಇಷ್ಟೇಳಿ ನನ್ನ ಮಾತನ್ನ ಸಮಯ ಆಗಿದೆ, ಇನ್ನು ಬೇಕಾದಷ್ಟು ವಿಚಾರ ಇತ್ತು. ಇನ್ನೊಂದು ಕಂತಿನಲ್ಲಿ ಅವಾಗಲಾದ್ರೂ ಕರೀರಿ, ಆವಾಗ ಇನ್ನೊಂದಷ್ಟು ವಿಸ್ತಾರ ಮಾಡೋಣ.
1: ಪ್ರೊಫೆಸರ್ ಎ ಆರ್ ಶಿವಕುಮಾರ್ ಅವರು ಇವತ್ತು ನಮ್ಮ ಜೊತೆಲಿದ್ರು, ಪ್ರಾಧ್ಯಾಪಿಕೆ ಜೊತೆಗೆ ವಿಶೇಷ ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನ ಕೊಡೋರು, ಸಾಕಷ್ಟು ಕಾರ್ಯಗಳಿಗೆ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಚಟುವಟಿಕೆಯಿಂದ ಸೇವಾ ನಿರತರಾಗಿದ್ದಾರೆ, ಇವರ ಮಾತುಗಾರಿಕೆ ಸಾಮಾಜಿಕ ಕಾರ್ಯಗಳಿಂದ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಅಂತ. ಅವರು ಅವರ ಸ್ಫೂರ್ತಿ ಮತ್ತೆ ಅವರಿಗೆ ಇಷ್ಟವಾದ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದ್ರು. ಅವರ ಈ ಹಾಡಿನ ಜೊತೆಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.
2: ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:17. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಿತ್ರದ ಗೀತೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಕಾರ್ಯಕ್ರಮದ ಮುಂದಿನ ಗೀತೆ ಸಂಜಿತ್ ಹೆಗಡೆ ಮತ್ತು ಸಂಗೀತಾ ಅವರ ಧ್ವನಿಯಲ್ಲಿ ಕೇಳಿ ಬನಾರಸ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಂಚಿತ್ ಹೆಗಡೆ ಮತ್ತು ಸಿ ಆರ್ ಬಾಬಿ ಅವರ ಧ್ವನಿಯಲ್ಲಿ ಜೆಂಟಲ್ಮ್ಯಾನ್ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

ಟಿಪ್ಪು ಮತ್ತು ಅನುರಾಧ ಭಟ್ ಅವರ ಕಂಠಸಿರಿಯಲ್ಲಿ ಕೇಳಿ ರಿಕ್ಕಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ ಕೇಳಿ ಸವಾರಿ 2 ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಣಿಕಂಠ ಖದ್ರಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ ಅವರ ಧ್ವನಿಯಲ್ಲಿ ನವಗ್ರಹ ಚಿತ್ರದ ಗೀತೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು.
3: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
2: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
3: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು.
2: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
3: ಕೆಚ್ಚದೆ ಇರಬೇಕೆಂದೆಂದು
2: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
3: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ.

0: ಬೆಳಕು.
1: ಆತ್ಮೀಯ ಕೇಳುಗರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಡಾನ್ಸನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ಮತ್ತು ಅದರಲ್ಲಿ ತಮ್ಮದೇ ಆದಂಥ ಒಂದು ಡ್ಯಾನ್ಸ್ ಕ್ಲಾಸನ್ನು ಆರಂಭಿಸಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನದಲ್ಲಿ ಅಂತಹ ಯುವಕ ಅಭಿವರ್ಧನ್ ಅಂತೇಳಿ ಲಿಂಗ್ಸೂಗೂರಿನಲ್ಲಿ ಡ್ಯಾನ್ಸ್ ಕ್ಲಾಸ್ಗಳನ್ನು ನಡೆಸಿ ತಮ್ಮದೇ ಆದಂಥ ಒಂದು ಸ್ಟುಡಿಯೋವನ್ನು ಇಟ್ಕೊಂಡು ತಮ್ಮ ವೃತ್ತಿ ಮತ್ತು ಹವ್ಯಾಸವನ್ನೇ ತಮ್ಮ ವೃತ್ತಿಯಾಗಿಸಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಅಂಥವರ ಪರಿಚಯವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇನೆ. ಕಾರ್ಯಕ್ರಮಕ್ಕೆ ಅಭಿವರ್ಧನ್ ಅವರಿಗೆ ಸ್ವಾಗತ.
2: ಎಲ್ರಿಗೂ ನಮಸ್ಕಾರ.
1: ನಿಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಕೇಳುಗರಿಗೆ.
2: ಸರ್, ನಾನು ಅಭಿವರ್ಧನ್ ಅಂತ ಹೇಳಿ, ನಂದು ಪ್ರಾಪರ್ ಬಂದ್ಬಿಟ್ಟು ಬೀದರ್. ಸೊ ಇಲ್ಲಿ ಲಿಂಗ್ಸೂರಿಗೆ ಬಂದ್ಬಿಟ್ಟು ನಂದೊಂದು 7 ಇಯರ್ಸ್ ಆಗಿದೆ ಇವಾಗ. ಇಲ್ಲೇ ಓನ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ನಡೀತಾ ಇದೆ. ಸರ್, ನನ್ನ ಡಿಪ್ಲೊಮಾ ಅನ್ಕಂಪ್ಲೀಟ್ ಇದೆ ಸರ್ ನಂದು.
1: ಈಗ ನೀವು ಯಾಕೆ ಈ ಫೀಲ್ಡ್ಗೆ ಬಂದರೆ, ಡಿಪ್ಲೊಮಾ ಮಾಡಿ ಬೇರೆ ಬೇರೆ ಅವಕಾಶಗಳನ್ನ, ಜಾಬ್ ಆಪರ್ಚುನಿಟೀಸನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ?
2: ನೋ ಸರ್, ನಂದೊಂದು ಆಸೆ ಕನಸಾಗಿತ್ತು ಸರ್. ಸೊ ನನಗೆ ಏನು ಅಂತಂದರೆ, ಆ ಕಡೆ ಎಜುಕೇಷನ್ ಅಂತೂ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಬಟ್ ಮುಂಚೆಯಿಂದನೇ ಈ ಫಿಲ್ಮ್ ಫೀಲ್ಡೇ ನನಗೆ ತುಂಬ ಇಷ್ಟವಾಗಿತ್ತು. ಸೊ ಅದರಿಂದ ನಾನು ಈ ಡಾನ್ಸ್ ಫೀಲ್ಡ್ನ ಚಾಯ್ಸ್ ಮಾಡಿಕೊಂಡೆ. ಸರ್, ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆನೇ ಕಷ್ಟ ಆಗ್ತಾ ಬಂತು. ಪ್ರತಿಯೊಬ್ಬರಿಗೂ ಸ್ಟ್ರಗಲ್ ಸರ್, ಫಸ್ಟ್ ಯಾವುದೇ ಫೀಲ್ಡ್ ಮಾಡಬೇಕಂದ್ರೂ ಸ್ಟ್ರಗಲ್ ಇದ್ದೇ ಇರುತ್ತೆ. ಸೊ ಅದೇ ಥರ ನನ್ನ ಲೈಫಲ್ಲಿ ಕೂಡ ಬಂತು ಸರ್. ಸೊ ಇವಾಗ ತೊಂದರೆ ಇಲ್ಲ ಸರ್, ಪರವಾಗಿಲ್ಲ, ನಡೀತಾ ಇದೆ. ಸೊ ಇದೇ ಯಾಕೆ ಚಾಯ್ಸ್ ಮಾಡಿಕೊಂಡು ಅಂತಂದರೆ, ಸೊ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ಟು ಸರ್ ಯಾವುದೇ ರೀತಿ ಇದು ಇಲ್ಲ ಸರ್, ಅವರು ಅಂದರೆ ಫೈನಾನ್ಷಿಯಲಿ ಎಲ್ಲ ಇದೆ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಅಂದರೆ ಪರಿವಾರದಲ್ಲೇ ಈ ಥರ ಯಾವುದೇ ರೀತಿ ಏನೂ ಇಲ್ಲ. ಸೊ ನನಗೆ ಏನು ಅನ್ನಿಸ್ತು ಅಂದರೆ, ಸಮಥಿಂಗ್ ಏನೋ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಫೀಲ್ಡ್ ನನಗೆ ಬೆಸ್ಟು ಅಂತ ಅನಿಸ್ತು. ಯಾಕಂದರೆ ನನ್ನಲ್ಲಿ ಇದ್ದಂಥ ಟ್ಯಾಲೆಂಟ್ನ ಇದು ಮಾತ್ರ. ಸೊ ಇದರಿಂದನೇ ನಾನು ಪ್ರೂವ್ ಮಾಡ್ಕೋಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಈ ಫೀಲ್ಡ್ನ ಚಾಯ್ಸ್ ಮಾಡ್ಕೊಂಡು ಬಂದೆ ನಾನು.
1: ಯಾವಾಗಿನಿಂದ ನಿಮಗೆ ಡಾನ್ಸ್ ಕಲಿಬೇಕು ಅಂತ ಆಸೆ ಚಿಗುರಿದ್ದು, ಅಥವಾ ಯಾರಾದರೂ ಪ್ರೇರಣೆ ಆದರೆ ಹೇಗೆ ನಿಮಗೆ?
2: ಎಸ್ ಸರ್, ಇನ್ಸ್ಪಿರೇಷನ್ಸ್ ಅಂದರೆ ಸರ್ ಎಲ್ರಿಗೂ ಆಫ್ಕೋರ್ಸ್ ಸರ್ ನಮ್ಮ ಕನ್ನಡದಲ್ಲಿ ಪ್ರಭುದೇವ್ ತುಂಬ ಫಾಲೋ ಮಾಡ್ತೀವಿ ನಾವು. ಸೊ ಅದೇ ಥರದ್ರಲ್ಲಿ ನಾವು ಅವ್ರನ್ನೇ ಒಂದು ಗಾಡ್ ಫಾದರ್ ಥರ ಇಟ್ಕೊಂಡು ಸೊ ನಾನು ಮೂವ್ ಆದೆ. ಸೊ ಇದು ಏನಕ್ಕೆ ಅಂತಂದರೆ ಸರ್, ಇದರಿಂದ ಒಂದು ಸ್ಟಾರ್ಟಿಂಗೆಲ್ಲ ಕಷ್ಟ ಇರುತ್ತೆ, ಬಟ್ ಇದ್ರ ಜೊತೆಗೆ ಹೆಸರು ಕೂಡ ಮಾಡ್ಬೋದು. ಒಂದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಡಾನ್ಸಿಂದ. ಅವಾಗೆಲ್ಲ ರಿಯಾಲಿಟಿ ಶೋ ಇರಲಿಲ್ಲ ಸರ್, ನಾನು ಸ್ಟಾರ್ಟಿಂಗಿಂದ ಶುರು ಮಾಡಿದಾಗ ಯಾವುದೇ ರೀತಿ ರಿಯಾಲಿಟಿ ಶೋಸ್ ಇರಲಿಲ್ಲ ಸರ್. ನಾನು ಮೇ ಬಿ ಒಂದು 6 ಇಯರ್ಸಿಂದನೇ ಸ್ಟಾರ್ಟ್ ಮಾಡಿರ್ಬೋದು. ನೋ ಸರ್, ಸ್ಕೂಲಲ್ಲಿ ಆ ಥರ ಅಂತಿರಲಿಲ್ಲ. ಅವಾಗ ಸರ್ ನಾನು ಫಸ್ಟ್ ವಿಡಿಯೋ ನೋಡಿದ್ದು ನಂದು ಪ್ರಭುದೇವ ಸರ್ದು. ಸೊ ನಮ್ಮ ಹತ್ರ ಅವಾಗ ಟಿವಿ ಗಿವಿ ಅಂತೂ ಏನು ಇರಲಿಲ್ಲ ಸರ್ ಆ ವಯಸ್ಸಲ್ಲಿ. ಅಷ್ಟೊಂದು ಬಡತನ ಸರ್ ನಮ್ಮ ಕುಟುಂಬದ. ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಇಲ್ಲ ಮದುವೆಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಆ ಥರ ಎಲ್ಲ ಮಾಡ್ಕೊಂತ ಬಂದು ಚೆನ್ನಾಗಿ ಅನ್ಸಿದ್ರೆ ಕ್ಲಾಪ್ ಆಗ್ತಾರೆ. ಸೊ ಅದೇ ಒಂಥರ ಇನ್ಸ್ಪಿರೇಷನ್ಸ್ ನಮಗೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲೂ ನಾನು ಕ್ಲಾಸಸ್ಗಂತೂ ಹೋಗಿಲ್ಲ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸರ್ ಲೈಟ್ ಕಂಬದ ಕೆಳಗಡೆ ನಿಂತ್ಕೊಂಡ್ರೆ ನಮ್ಮ ಶ್ಯಾಡೋ ಬೀಳುತ್ತೆ. ಆ ಶ್ಯಾಡೋಲಿ ನಿಂತ್ಕೊಂಡಾಗ ಎದುರುಗಡೆ ಗೋಡೆ ಇರಲಿ ಏನೂ ಇರಲಿ, ಸೊ ಅದನ್ನ ನಮ್ಮದು ಶ್ಯಾಡೋ ಬೀಳ್ತು. ಎಸ್ ಎಸ್, ಅದನ್ನ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ನನಗೆ ಅಷ್ಟೊಂದು ಇದ್ದು ಇರಲಿಲ್ಲ. ಸೊ ಅದನ್ನೇ ಶ್ಯಾಡೋ ಇಂದನೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೆ. ಸೊ ಇದಕ್ಕಿಂತ ಮುಂಚೆ ಸರ್ ಲಿಂಗ್ಸಿಗೆ ಬರೋಕ್ಕಿಂತ ಮುಂಚೆ ಒಂದು ಸ್ಟುಡಿಯೋ ಇತ್ತು ಸರ್, ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಅದು ಎಜುಕೇರ್ ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಅಲ್ಲಿ ನನಗೆ ಫಸ್ಟ್ ಸಣ್ಣದಾಗಿ ಒಂದು ಅವಕಾಶ ಕೊಟ್ಟರು, ಸಮ್ಮರ್ ಕ್ಲಾಸಸ್ ಅಂತ ಬರುತ್ತೆ. ಎಸ್ ಎಸ್, ಆ ಟೈಮಲ್ಲಿ ಈ ಥರ ಒಂದು ಇದೆ. ಸೊ ನೀವು ಯಾಕೆ ಹೊರಗಡೆ ಬರಬಾರ್ದು, ಮಾಡಿ ನೀವು ಕ್ಲಾಸಸ್ ಕೊಡ್ತೀವಿ ಮಾಡಿ ಅಂತಂದಾಗ, ಸೊ ಅವಾಗ ನಾನೊಂದು ಅಲ್ಲಿ ಆಸ್ ಎ ಟೀಮ್ ಲೀಡರ್ ಥರ ಹೋಗಿ ಮಕ್ಕಳನ್ನ ಟ್ರೈನ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸ್ವಲ್ಪ ಸ್ವಲ್ಪ ಹೆಸರು ಬರ್ತಾ ಹೋಯ್ತು ಸರ್. ಅವಾಗ ಅಭಿ ಯಾರು, ಅಭಿವರ್ಧನ್ ಯಾರು ಅಂತ ಸ್ವಲ್ಪ ಅಲ್ಲಿನ ಜನ ಗುರುತಿಸಕ್ಕೆ ಶುರು ಆಯಿತು. ನೋ ಸರ್, ಬೀದರಲ್ಲಿ ಕೂಡ ಮಾಡಿದ್ದೀನಿ ಸರ್ ನಾನು, ಬಟ್ ಇದು ಬಂದ್ಬಿಟ್ಟು ನಾನು ಸಿರುಗುಪ್ಪದ ಹೇಳ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಹೊರಗಡೆ ಬಿದ್ದೆ. ಓಕೆ, ಅಭಿವರ್ಧನ್ ಆಸ್ ಎ ಡಾನ್ಸ್ ಮಾಸ್ಟರ್, ಆಸ್ ಎ ಕೋರಿಯೋಗ್ರಾಫರ್ ಇದ್ದಾರೆ ಅವರು ಕೂಡ. ಸೊ ಈ ಥರ ನಡೀತಾ ಇದೆ, ಅವ್ರದ್ದು ಒಂದು ಕ್ಲಾಸಸ್ ಮಾಡ್ತಾ ಇದ್ದಾರೆ ಅಂತ ಅವಾಗ ಸ್ವಲ್ಪ ಹೆಸರು ಬರೋಕ್ಕೆ ಶುರು ಆಯಿತು. ಸೊ ಇದನ್ನೇ ಯಾಕೆ ನಾನು ಪ್ರೊಫೆಷ್ನಲ್ ಆಗಿ ಮಾಡ್ಕೋಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಬ್ರು ಗೌರ್ಮೆಂಟ್ ಸ್ಕೂಲಲ್ಲಿ ನನಗೊಂದು ಕ್ಲಾಸ್ ಕೊಟ್ಟರು ಸರ್, ನೀನು ಮಾಡ್ಕೊಂಡೋಗಪ್ಪ ಇಲ್ಲಿ ಅಂತೇಳಿ. ಆ ಗೌರ್ಮೆಂಟ್ ಸ್ಕೂಲಿಂದನೇ ಶುರು ಮಾಡಿಕೊಂಡೆ ನನ್ನ ಕ್ಲಾಸಸ್. ಹಾಂ ಸರ್, ಸಿರುಗುಪ್ಪದಲ್ಲಿ
1: ಹವ್ಯಾಸ ವೃತ್ತಿಯಾಗಿಸ್ಕೊಂಡಿದ್ದೆ.
2: ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ಸರ್ ನಂದು. ಹಾಂ, ಡಾನ್ಸ್ಗೆ ನಾನು ಒಬ್ಬ ಮಾಸ್ಟರ್ ಅಂತ ಶುರು ಮಾಡ್ಕೊಂಡಿದ್ದೆ. ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಫೀಸ್ ಕೂಡ ಕಲೆಕ್ಟ್ ಮಾಡ್ತಾ ಇರಲಿ ಸರ್, ಯಾಕಂದರೆ ಕೊಡೋ ಪರಿಸ್ಥಿತಿ ಕೂಡ ಇರಲಿಲ್ಲ ಗೌರ್ಮೆಂಟ್ ಮಕ್ಕಳಿಗೆ. ಸೊ ಹಂಗಾಗಿ ನಾವು ಇದ್ದಂಥ ಮಕ್ಕಳನ್ನೇ ಸ್ಲೋಲಿ ಸ್ಲೋಲಿ ಆಗಿ ಟ್ರೈನ್ ಮಾಡ್ಕೊತ ಬಂದೆ. ಸೊ ಅಲ್ಲಿಂದ ಆದಮೇಲೆ ಹಿಂಗೆ ಯಾರೋ ಒಬ್ರು ಸರ್ ಒಬ್ರು ನೋಡಿದ್ರು, ಇಷ್ಟೆಲ್ಲ ಇಟ್ಕೊಂಡು ಏನಕ್ಕೆ ಮಾಡ್ತೀಯಾ, ಅಟ್ಲೀಸ್ಟ್ ಬೇರೆ ಕಡೆ ನೀನು ಟ್ರೈ ಮಾಡ್ಬೋದು ಹಂಗಿಂಗೆ ಅಂತಂದಾಗ ಅವಾಗ ಬೆಳಕಿಗೆ ಬಂದ್ವಿ
1: ಹೊರಗಡೆ ಬಂದು ಏನೋ ಮಾಡಿದ್ವಿ.
2: ಎಸ್ ಎಸ್ ಎಸ್, ಅವಾಗಿಂದ ಶುರು ಆಯಿತು ಈ ಪ್ರೊಫೆಷ್ನಲ್ ಆಗಿ.
1: ಎಲ್ಲಾದರೂ ಈ ಡ್ಯಾನ್ಸನ್ನು ಹಿಂಗೆ ಮಾಡಬೇಕು ಅಥವಾ ಈ ಹಾಡಿಗೆ ಇದೇ ಸ್ಟೆಪ್ ಹಾಕಬೇಕು ಅಂತ ಕಲಿಸಿದ್ದು ಗುರುಗಳು ಯಾರಾದರೂ ಇದ್ದಾರೆ ಇಲ್ಲಿ?
2: ಕಲಿಸಿದ ಗುರುಗಳು ಅಂತ ಇದ್ದಾರೆ ಸರ್, ಕಲಿಸೋರಿಗೆ ಯಾವತ್ತೂ ಮರಿಬಾರ್ದು ಸರ್. ಆ್ಯಕ್ಚುಲಿ ನಾನು ಹೋಗಿದ್ದವ್ರ ಹತ್ರ ಒಂದು 2-3 ಡೇಸ್ ಅಷ್ಟೇ ಹೋಗಿದ್ದೆ ನಾನು, ಫೀಸ್ ಕಟ್ಟಾಗಿಲ್ಲ. ಅಲ್ಲಿಂದ ನಾನು ಬ್ಯಾಕ್ಔಟ್ ಆದೆ. ಇವತ್ತು ಕೂಡ ನನ್ನ ಗುರು ಅಂತೇನಂದ್ರೆ ಸರ್, ಫಸ್ಟ್ ಸ್ಟೆಪ್ ಹೇಳ್ಕೊಟ್ರು ಅವ್ರು ಯಾವತ್ತೂ ಗುರು ಗುರುನೇ ಆಗಿರ್ತಾರೆ. ಇವತ್ತು ಕೂಡ ಏನಾದರೂ ಮಾಡಬೇಕು ಅಂತಂದರೆ ಕೂಡ ನಾನು ಕಂಪಲ್ಸರಿ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ಬೀದರ್ ಅವ್ರು ಸರ್, ಅವ್ರು ಸಂದೀಪ್ ಬಿರ್ಲಾ ಅಂತ ಹೇಳಿ. ಎಸ್, ಸಂದೀಪ್ ಬಿರ್ಲಾ ಅಂತ ಹೇಳಿ. ಸೊ ಅವ್ರು ಅವರ ನಮ್ಗೆ ಫಸ್ಟ್ ಗುರು ಆಗಿ ಮಾಡಿಕೊಟ್ಟಿದ್ದು. ಬಟ್ ನಾನು ರೆಗ್ಯುಲರ್ ಆಗಿ ಕ್ಲಾಸಸ್ ಜಾಯ್ನ್ ಆಗಿಲ್ಲ ಅಂದ್ರೆ ಕೂಡ ಏನೈತೆ ಸರ್, ಬಟ್ ಅವ್ರ ಗುರುನೇ ಆಗಿರ್ತಾರೆ. ಇವತ್ತಿನ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ನಮ್ಮ ಹತ್ರ ಕೂಡ ಬಂದಿರ್ತಾರೆ ಕೆಲವ್ರ ಜೊತೆಗೆ ಆಗಿರುತ್ತೆ ತರ, ಒಂದ್ ನಾಲ್ಕು ದಿನ ಬಂದಿರ್ತಾರೆ ಸರ್, ಒಂದ್ ಸಾಂಗ್ಸ್ ಏನೋ ಕಲ್ತಿರ್ತಾರೆ, ಅವ್ರು ನೆಕ್ಸ್ಟ್ ಅವರೇ ಮಾಸ್ಟರ್ ಆಗಿರ್ತಾರೆ. ಇವತ್ತು ಗುರುಗೆ ಬೆಲೆನೇ ಇಲ್ಲ ಸರ್, ಫಸ್ಟ್ ಅದನ್ನ ಕೊಡ್ಬೇಕು ಸರ್. ಎಲ್ಲಾ ಕಲೆ ಮಕ್ಕಳು ಇವತ್ತು ಗುರುಗಳಿಗೆ ಗುರು ಆದಂತ ಸ್ನಾನ ಖಂಡಿತವಾಗ್ಲೂ ಕೊಡ್ಬೇಕು.
1: ಬೀದರ್, ಬೀದರ್ ಟು ಸಿರುಗುಪ್ಪ, ಸಿರುಗುಪ್ಪ ಟು ಈಗ ಲಿಂಗಸೂಗೂರು ನೆಲೆ ನಿಂತಿದ್ದಾರೆ. ಅದೇ ಹೇಗಾಯ್ತು, ಲಿಂಗಸೂರು ಹೆಂಗ್ ಬಂದ್ರಿ ಅಂತ?
2: ಲಿಂಗಸೂರು ಅಂತ ನನಗಿಂತ ತುಂಬಾ ಕಡೆ ಓಡಾಡಿನ್ ಸರ್, ನಾನು ಆಲ್ಮೋಸ್ಟ್ ಎಲ್ಲ ನಾನು ಇಂಡಿಯಾ ಕಡೆ ಎಲ್ಲ ಓಡಾಡಿ ಬಂದಿದ್ದೀನಿ ಸರ್.
1: ಎಲ್ಲೆಲ್ಲಿ ಹೋಗಿದ್ದೆ?
2: ನಾನು ಮುಂಬೈ ಸರ್ ಆಕ್ಚುಲಿ. ಮುಂಬೈ ಆಯ್ತು, ಆಮೇಲೆ ಡೆಲ್ಲಿಗೆ ಹೋದೆ ನಾನು, ಅಲ್ಲಿಂದ ಕೋಲ್ಕತ್ತಾ, ಕೋಲ್ಕತ್ತಾ ಆದ್ಮೇಲೆ ಮತ್ತೆ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದೆ. ಆಸ್ ಎ ಕೋರಿಯೋಗ್ರಾಫರ್ ಸರ್, ಆಸ್ ಎ ಕೋರಿಯೋಗ್ರಾಫರ್ ಆಗಿ ಹೋಗಿದ್ದೆ. ನೋ ಸರ್, ಮೂವಿಗೆ ಅಂತಲ್ಲ ಸರ್, ನಾನು ಆಸ್ ಎ ವರ್ಕ್ಶಾಪ್ ಮಾಡ್ತಾ ಇರ್ತೀನಿ. ಇಲ್ಲ ಅಂದ್ರೆ ಅವ್ರ ಹತ್ರ ವರ್ಕ್ಶಾಪ್ ಅಡ್ವಾನ್ಸ್ ಇದ್ರೆ ಅಡ್ವಾನ್ಸ್ ಕಲಿಯಕ್ ಅಂತ ಹೋಗಿರ್ತೀನಿ, ಇಲ್ಲ ಈವೆಂಟ್ಗೋಸ್ಕರ ಹೋಗಿರ್ತೀನಿ. ಸೊ ಆ ತರ ಎಲ್ಲ ಕೋರಿಯೋಗ್ರಾಫಿ ಮಾಡೋಕ್. ಎಸ್ ಸರ್, ಲಿಂಗಸೂರಿಗೆ ಸರ್ ಇಲ್ಲಿ ಒಂದು ಈವೆಂಟ್ ಇತ್ತು ಸರ್, ಒಂದು ಆ ಈವೆಂಟ್ ಮಾಡಕ್ಕಂತ ಬಂದೆ. ಬಟ್ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕೇಳಿದಾಗ ಡಾನ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು ಸರ್ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ. ಸೊ ಇಲ್ಲಿ ಯಾವ ಕ್ಲಾಸಸ್ ಇರಲಿಲ್ಲ. ಸೊ ಆ ಕಾರಣದಿಂದ ನಾನೊಂದು ಇಲ್ಲೊಂದು ಸ್ಟುಡಿಯೋ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಸಣ್ಣ ಪುಟ್ಟಾಗಿ ಮಾಡ್ಕೊಂಡೆ ನಾನು, ಪರವಾಗಿಲ್ಲ, ಅದನ್ನೇ ಇವಾಗ ಸ್ಟುಡಿಯೋನೇ ಮಾಡ್ಬಿಟ್ಟಿದ್ದೀನಿ ಇವಾಗ.
1: ಈಗ ಸ್ಟುಡಿಯೋ ಮಾಡಬೇಕು ಅಂತಂದ್ರೆ ಸ್ಟೂಡೆಂಟ್ಸ್ ಬೇಕು, ಅಥವಾ ನೀವು ಶಾಲೆ ಅಥವಾ ಕಾಲೇಜ್ಗಳಿಗೆ ಹೋಗುವಂತದ್ದು, ಅಥವಾ ಈವೆಂಟ್ಸ್ ಆಯೋಜನೆ ಮಾಡುವಂಥದ್ದು, ಆ ಥರ ಏನಾದರೂ ಮಾಡ್ತಿದ್ರಿ ಇಲ್ಲಿ?
2: ಸರ್, ನಾನು ಸ್ಟಾರ್ಟಿಂಗ್ ಬಂದಾಗ ಹೆಸರು ಹೇಳ್ಬಾರ್ದು ಸರ್, ಇಲ್ಲಿ ಒಬ್ರು ಮಾಡಿ ನಮ್ಮ ಸ್ಕೂಲಲ್ಲೇ ಮಾಡಿ ಅಂತ ಹೇಳಿ ಕರೆಸಿದ್ರು. ಆಕ್ಚುಲಿ ಅವ್ರು ಕರೆಸ್ಬಿಟ್ಟು ಆಮೇಲೆ ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಆಲ್ರೆಡಿ ನಾನು ಪಬ್ಲಿಕ್ ಮಾಡ್ಕೊಂಡಿದ್ದೀನಿ, ಈಗ ಕ್ಲಾಸ್ ಸ್ಟಾರ್ಟ್ ಆಗೋದಿದೆ, ಹೆಂಗೆ ಮಾಡಬೇಕು, ಯಾವ ಥರ ಅಂತ. ಈಗ ಅವರಂತೂ ರೆಸ್ಪಾನ್ಸ್ ಮಾಡ್ತಲ್ಲ. ಸೊ ನಾನು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೂ ಅವರು ರೆಸ್ಪಾನ್ಸ್ ಮಾಡಿದ್ರೆ ನಾನು ಹೋಗಕ್ಕೆ ಸಾಧ್ಯ. ಈಗ ಅಲ್ಲಿ ಅನಿಸ್ತು ಅವ್ರು ಯಾರೋ ಯಾಕೋ ಕೊಡಲ್ಲ ಅಂತ ಅನಿಸ್ತು. ಸೊ ಇವಾಗ ನಾನು ಏನು ಮಾಡಿದೆ, ಹಂಗೂ ಪ್ರಮೋಷನ್ ಮಾಡ್ಕೊಂಡು ಹಿಂಗೂ ಪ್ರಮೋಷನ್ ಮಾಡ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ಏನಾದ್ರು ಸಾಲ ಆದ್ರೂ ತೊಂದರೆ ಇಲ್ಲ. ಸೊ ನಾನು ಒಂದು ಸ್ಟುಡಿಯೋ ಮಾಡಿಬಿಡುವ ಅಂದ್ಕೊಂಡು ಮತ್ತೆ ರೂಮ್ ಸರ್ಚ್ ಮಾಡಕ್ಕೆ ಹುಡುಕಾಡ್ದೆ ನಾನು, ಇದು ಸಿಕ್ತು ನನಗೆ. ಈ ಓನರ್ ಕೂಡ ತುಂಬ ಒಳ್ಳೇರು ಸರ್. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿಲ್ಲ. ಒಂದು ಅವರು ಇಲ್ಲೇ ಸರ್, ಸಿದ್ಧಾರ್ಥ ಆತ ಅಂತ ಹೇಳೋರ ಹೆಸರು. ಪಾಪ ಅವರು ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಎಲ್ಲ. ರೆಂಟು ತುಂಬ ಕಮ್ಮಿ ಇಟ್ಕೊಂಡೆ ಕೊಟ್ಟರು, ಸ್ಟುಡಿಯೋ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಸರ್ ಒಂದು ಬರೀ ನನ್ನ ಹತ್ರ ಬಂದಿದ್ದೆ ಎರಡು ಸ್ಟೂಡೆಂಟ್ಸ್ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಅವ್ರು ಫಸ್ಟ್ ಸ್ಟೂಡೆಂಟ್ಸ್ ಅಭಿಜ್ಞೆ ಅಂತೇಳಿ, ಇನ್ನೊಂದು ಹುಡುಗಿ ಹೆಸರು ಅಷ್ಟೊಂದು ಗೊತ್ತಾಗ್ತಲ್ಲ ಸರ್. ಅಭಿಜ್ಞೆ ನನ್ನ ಹುಡುಗಿ ಫಸ್ಟ್ ಸ್ಟೂಡೆಂಟ್ ನನಗೆ. ಇಲ್ಲಿ ಅಡ್ಮಿಷನ್ಸ್ ಇರಲಿಲ್ಲ, ಒನ್ ಮಂತ್ ವರೆಗೂ ಕಷ್ಟಪಟ್ಟೆ ಹಂಗೆ ಪ್ರಮೋಷನ್ಸ್ ಮಾಡ್ತಾ ಇದ್ದೆ. ದೆನ್ ಅದು ಒಂದು ಆಫ್ಟರ್ ಒನ್ ಮಂತ್ ಆದಮೇಲೆ ಬರಕ್ಕೆ ಶುರು ಆಯಿತು, ಸ್ಟೂಡೆಂಟ್ ಶುರು ಆಯಿತು. ಅದ್ರ ಮಧ್ಯದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಒಂದು ಇವೆಂಟ್ ಇತ್ತು ಸರ್, ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ನನಗೊಂದು ಪ್ರಮೋಷನ್ ಮಾಡ್ಕೊಂಡಕ್ಕೆ ಅದೊಂದು ಬೆಸ್ಟ್ ಆಪ್ಷನ್ ನನಗೆ. ಹಾಂ, ಅವ್ರು ಕರೆದ್ರು, ಅವ್ರು ಕರೆದ್ಮೇಲೆ ನಾನು ಹೋಗಿ ಎಸ್ ಲಿಂಗಸೂರು ಸರ್ಕಾರಿ ಸ್ಕೂಲಲ್ಲಿ, ಅದು ಕನ್ಯಾ ಸ್ಕೂಲ್ ಅಂತ, ಓನ್ಲಿ ಫಾರ್ ಲೇಡೀಸ್ ಇರುತ್ತೆ ಸರ್ ಆ ಮಕ್ಕಳಲ್ಲಿ. ಸೊ ಆ ಮಕ್ಕಳಿಗೆ ನಾನು ಪಾಪ ಅವ್ರು ಮುಂಚೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು ಸರ್, ಅವರಿಗೆ ಯಾವುದೇ ರೀತಿ ಫಸ್ಟ್ ಸೆಕೆಂಡ್ ಆ ಥರ ಏನೂ ಬರ್ತಿರಲ್ಲ ಸರ್. ಅಂಥ ಸ್ಕೂಲಿಗೆ ನಾನು ಹೋಗಿ ಟ್ರೈನ್ ಮಾಡಿ ಅವ್ರ ಹೆಡ್ಲೈನ್ಸಲ್ಲಿ ಪೇಪರ್ ಬರೋ ಥರ ನಾನು ಮಾಡಿದೆ ಸರ್. ಸೊ ಹಾಂ, ತುಂಬ ಚೆನ್ನಾಗಾಯ್ತು, ಲಿಂಗಸೂರು ಜನ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಖುಷಿ ಪಟ್ಟರು. ಅದರಿಂದ ಒಂದು ಸ್ವಲ್ಪ ಹೆಸರು ಬಂತು ನನಗೆ, ಅಲ್ಲಿಂದ ನನಗೆ ಅಡ್ಮಿಷನ್ಸ್ ಬರಕ್ಕೆ ಶುರು ಆಯಿತು.
1: ಈಗ ನೀವು ಸ್ಟುಡಿಯೋ ಆರಂಭ ಮಾಡಿದ್ಮೇಲೆ ಫುಲ್ ಪ್ಲಡ್ಜ್ ಆಗಿ ಸ್ಟುಡಿಯೋ ಮಾಡ್ಕೊಂಡಿದ್ದೀರಿ, ಹೇಗೆ ಈಗ ಯಾವಾಗಿನಿಂದ ಫುಲ್ ಪ್ಲಡ್ಜ್ ಆಗಿ ಮಾಡ್ಕೊಂಡಿದ್ದೀರಿ ಇಲ್ಲಿ?
2: ಮಾಡಿದ್ದೀನಿ ಸರ್, ನಾನು ಈಗ ಏನಿಲ್ಲ ಅಂದ್ರೆ ಕೂಡ 4-5 ಇಯರ್ಸಿಂದ ನಾನು ಓಪನ್ ಆಗಿ ಆಸ್ ಎ ಪ್ರೊಫೆಷನಲ್ ಸ್ಟುಡಿಯೋನೇ ಮಾಡ್ಕೊಂಡಿದ್ದೀನಿ
1: ಸರ್. ಈಗ ಎಷ್ಟು ಸ್ಟೂಡೆಂಟ್ಸ್ ನಿಮಗೆ ಇಲ್ಲಿ ಬರ್ತಿದ್ದಾರೆ ನಿಮಗೆ ಈಗ?
2: ಇಲ್ಲ ಅಂದ್ರೆ ಕೂಡ ಸರ್, ಇವಾಗ ರೆಗ್ಯುಲರ್ ಕ್ಲಾಸಸ್ ಅಂತ ಒಂದು 20-25 ಮೆಂಬರ್ಸ್ ಮೇಲೆ ಇರ್ತಾರೆ. ಬಟ್ ಅದ್ರ ಜೊತೆಗೆ ಸಮ್ಮರ್ ಕ್ಲಾಸಸ್ ಇಲ್ಲ ವೆಕೇಷನ್ಸ್ ಕ್ಲಾಸಸ್ ಅಂತ ಬಂದಾಗ ಏನಿಲ್ಲ ಅಂದ್ರೆ ಕೂಡ 100 ಮೇಲೆ ಇರ್ತಾರೆ ಸರ್.
1: ಡ್ಯಾನ್ಸ್ ಕಲಿಬೇಕಂತ ಉತ್ಕಟತಿದ್ರು ಕೂಡ ವೇದಿಕೆ ಇರಲಿಲ್ವೋ ಅಥವಾ ಗುರುಗಳು ಕಲಿಸೋರು ಇರಲಿಲ್ವೋ ಹೇಗೆ?
2: ಸೊ ಅದೇ ಸರ್, ನಾನು ಕೇಳಿರೋ ಪ್ರಕಾರ ಸರ್ ನಾನು ಅದೇ ನೀಡಿಂದಾನೇ ನಾನು ಇಲ್ಲಿ ಪ್ಲಾನ್ ಮಾಡಿದ್ದು. ಕೆಲವೊಬ್ಬರಿಗೆ ಇತ್ತು ಸರ್ ಸೇತು ಡ್ಯಾನ್ಸ್ ಕಲಿಬೇಕು ಅಂತ, ಅಂದ್ರೆ ನಾನು ಈವೆಂಟ್ ಬಂದಾಗ ಕೆಲವು ಪೇರೆಂಟ್ಸ್ಗಳು ಮಾಡಿ ಸರ್ ಈ ಥರ ಮಾಡಿ ಇಲ್ಲಿ ನಮ್ಮ ಮಕ್ಕಳಿಗೆ ಕೂಡ ಮಾಡಬೇಕು, ತುಂಬ ಇಂಟ್ರೆಸ್ಟ್ ಇದೆ ಅಂತ ನನಗೆ ಹೇಳಿದವರು. ಸೊ ಇಲ್ಲಿ ಇದ್ರು ಸರ್, ಒಬ್ಬರಿಬ್ರು ಡ್ಯಾನ್ಸಸ್ ಇದ್ರು, ಬಟ್ ಅವ್ರದ್ದು ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಪಾಪ ಎಲ್ಲ ಡ್ಯಾನ್ಸಸ್ ಒಂದೇ ಸರ್. ಅವಾಗ ನಾನು ಪ್ಲಾನ್ ಮಾಡಿದೆ. ಸೊ ಅವಾಗಿಂದ ಸ್ವಲ್ಪ ಡ್ಯಾನ್ಸಲ್ಲಿ ಲಿಂಗಸೂರಲ್ಲಿ ಡ್ಯಾನ್ಸ್ ಅನ್ನೋ ಸ್ವಲ್ಪ ಜಾಸ್ತಿನೇ ಆಯಿತು.
1: ಫುಲ್ ಪ್ಲಡ್ಜ್ ಆಗಿ ಡ್ಯಾನ್ಸ್ ಸ್ಟುಡಿಯೋವನ್ನು ಮಾಡಬೇಕು ಅಂತಂದ್ರೆ ಇಂತಿಷ್ಟು ಬಂಡವಾಳ ಅಂತ ಇರ್ತದೆ
2: ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರ್? ಯಾವುದೇ ರೀತಿ ಮಿರರ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, ಸುಮ್ಮನೆ ಒಂದು ಹಾಲ್ ಇತ್ತು, ಹಾಲಲ್ಲಿ 2 ಸ್ಪೀಕರ್ ಇಟ್ಕೊಂಡು ಮಾಡ್ತಾ ಇದ್ದೆ. ಬರ್ತಾಕಂತ ಸ್ಟೂಡೆಂಟ್ಸ್ ಇಂದಾನೆ ನಾನು ಅಮೌಂಟ್ನ ಕಲೆಕ್ಟ್ ಮಾಡಿಬಿಟ್ಟು ಮಿರರ್ಸ್ ಪ್ಲಾನ್ ಮಾಡಿದೆ, ದೊಡ್ಡ ಸ್ಪೀಕರ್ ಪ್ಲಾನ್ ಮಾಡಿದೆ. ಸೊ ಆ ಥರ ಮಾಡಿದೆ. ಬಟ್ ಎಲ್ಲ ಕ್ಲಾಸ್ ಮಾಡ್ಬೇಕಂದವ್ರಿಗೆ ಸರ್ ಈ ಥರ ಅನ್ಕೋಬಾರ್ದು ಸರ್. ಯಾವತ್ತೂ ಹೆಂಗೆ ಅಂತಂದ್ರೆ ನನ್ಗೆ ಮಿರರ್ ಇದ್ರೇ ಕ್ಲಾಸ್ ಮಾಡ್ಬೋದು, ಸ್ಪೀಕರ್ಸ್ ಇದ್ರೇ ಕ್ಲಾಸ್ ಮಾಡ್ಬೋದು ಅಂತ ಆ ಥರ ಏನಿಲ್ಲ ಸರ್. ಕಲಿಯೋರಿಗೆ ಎಲ್ಲಾದರೂ ನಂದೇ ಹೇಳ್ತದಿನಲ್ಲ ಸರ್, ನಂದೇ ಎಕ್ಸಾಂಪಲ್, ನನಗೆ ಫಸ್ಟ್ ಕಲಿಬೇಕಂದ್ರೆ ನನ್ನ ಹತ್ರ ಏನೂ ಇರಲಿಲ್ಲ, ನನ್ನ ನೆರಳು ಮೇಲೆ ನಾನು ಕಲ್ತ್ಕೊಂಡಿದ್ದು. ಸೊ ಕಲಿಬೇಕು ಮಾಡ್ಬೇಕನ್ನೋರಿಗೆ ಒಂದು ಧೈರ್ಯ ಇಟ್ಕೊಂಡು ಮಾಡಿದ್ರೆ ಸಾಕು ಸರ್, ಖಂಡಿತ. ಎಸ್ ಸರ್, ಎಸ್, ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಆ್ಯಂಡ್ ಪ್ರೊಫೆಷ್ನಲ್ ಅಂತ ಬಂದಾಗ ಸರ್ ಕೆಲವೊಂದು ಪೇರೆಂಟ್ಸ್ ಕೂಡ ಖಂಡಿತವಾಗ್ಲೂ ಅದಕ್ಕೆ ಇನ್ವೆಸ್ಟ್ ಬೇಕೇ ಬೇಕು ಸರ್. ಹಾಂ, ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂತಂದ್ರೆ ಸರ್ ಬೇಕಾಗುತ್ತೆ ಸರ್, ಕಂಪಲ್ಸರಿ. ಏನಿಲ್ಲ ಅಂದ್ರೆ ಕೂಡ ಒಂದು 2 lakhs ವರೆಗೂ ಬರುತ್ತೆ ಸರ್, ಇನ್ವೆಸ್ಟ್ ಬರುತ್ತೆ ಸರ್. ಇಲ್ಲಾದ್ರೂ ಆದರೆ ಸರ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಮಾಡ್ಬೋದು ಸರ್, ತೊಂದರೆ ಇಲ್ಲ.
1: ಈಗ ಒಂದು ಡ್ಯಾನ್ಸ್ ಅನ್ನ ಕಲಿಬೇಕು ಅಂತಂದ್ರೆ ಇಂತಿಷ್ಟು ತಿಂಗಳದಾಗ ಕಲಿಬಹುದು ಅಂತ ಅನಿಸುತ್ತೋ, ಅಥವಾ ಇಲ್ಲ ರೀ ಇದಕ್ಕೆ ಲಿಮಿಟ್ ಅನ್ನುವಂಥದ್ದಿಲ್ಲ, ಅನ್ಲಿಮಿಟ್ ಇದು ಅನ್ನುವಂಥದ್ದು ಇದೆ
2: ಸರ್? ಇದು ಇದಕ್ಕೆ ಯಾವುದೇ ರೀತಿ ಲಿಮಿಟೇ ಇಲ್ಲ ಸರ್. ಇವತ್ತು ನಾವು ಅಪ್ಡೇಟ್ಸ್ ಆಗ್ಬೇಕು ಸರ್ ಫಸ್ಟ್. ಇವತ್ತು ನೋಡಿ ಓನ್ಲಿ ನಮ್ಮ ಹತ್ರ ಫಸ್ಟ್ ಏನಿತ್ತು ಅಂದ್ರೆ ಸರ್ ಓನ್ಲಿ ಫ್ರೀ ಸ್ಟೈಲ್ ಒಂದೇ ಮಾಡ್ತಾ ಇದ್ವಿ. ಬಟ್ ಈಗ ಅಪ್ಕಮಿಂಗ್ ಅಲ್ಲಿ ಹೆಂಗೆ ಬರ್ತಾ ಇದೆ ಅಂದ್ರೆ ಸರ್ ಡಬ್ ಸ್ಟಪ್ ಅಂತಿದೆ, ಬಾಲಿವುಡ್ ಸ್ಟೈಲ್ ಇದೆ, ಬಾಲಿವುಡ್ ಸ್ಟೈಲ್ ಕಾಮನ್ ಸ್ಟೈಲ್, ಅದ್ರ ಜೊತೆಗೆ ಕ್ರಂಪಿಂಗ್ ಅಂತಿದೆ ಸರ್, ಜಾಜ್ ಇದೆ, ಆಮೇಲೆ ಬ್ಯಾಲಿಟ್ ಇದೆ. ಸೊ ಈ ತರ ಎಲ್ಲ ಬರ್ತಾ ಇರುತ್ತೆ ಸರ್. ನಾವು ಮಾಸ್ಟರ್ಸ್ ಸರ್, ಫಸ್ಟ್ ಆಫ್ ಆಲ್ ನಾವು ಮಾಸ್ಟರ್ಸ್ನ ಅಪ್ಡೇಟ್ ಆಗ್ಬೇಕು ಫಸ್ಟ್ ಇದಕ್ಕೆ. ನೋಡಿ ಮಕ್ಕಳಿಗೆ ಇಷ್ಟದಿಂದ ಕಲಿಸ್ತೀನಿ ಆ ಥರ ಅಂತ ಏನೂ ಇಲ್ಲ ಸರ್. ಯಾಕಂದ್ರೆ ಅದಕ್ಕೆ ಎಲ್ಲಿವರೆಗೂ ಕಲಿತೀರಾ ಅಲ್ಲಿವರೆಗೂ ನ್ಯೂ ಸ್ಟೈಲ್ ಬರ್ತಾನೆ ಹೋಗುತ್ತೆ. ಇವತ್ತು ಡಬ್ ಸ್ಟಪ್ ಬಂದಿದೆ, ನಾಳೆ ಬ್ಯಾಲಿಟ್ ಟ್ರೆಂಡಿಂಗ್ ಅಲ್ಲಿ ಯಾವ ಸ್ಟೈಲ್ ಇದೆ, ನಾವು ಅಪ್ಡೇಟ್ ಆಗ್ಬೇಕು ಫಸ್ಟ್. ನಾವು ಅಪ್ಡೇಟ್ ಆದ್ಮೇಲೆ ಮಕ್ಕಳನ್ನ ಟ್ರೈನ್ ಮಾಡಬೇಕು. ಸೊ ಅವಾಗ ಮಕ್ಕಳಿಗೆ ಒಂದು ವೇದಿಕೆ ಸಿಗುತ್ತೆ. ನಾವು ಇರೋದೇ ನಮ್ಮ ಹತ್ರ ಸ್ಟೈಲ್ ಇಟ್ಕೊಂಡೆ ನಾವು ಮಕ್ಕಳು ಟ್ರೈನ್ ಮಾಡ್ತೀವಿ ಅಂದ್ರೆ ಅದು ಯಾವ ರಿಯಾಲಿಟಿ ಶೋಗು ಅದು ಸೀಮಿತ ಅಲ್ಲ ಸರ್. ಇಲ್ಲ, ಯಾಕಂತಂದ್ರೆ ಒಂದು ರಿಯಾಲಿಟಿ ಶೋ ಹೋಗ್ಬೇಕಂದ್ರೆ ಸರ್ ಕಂಪಲ್ಸರಿ ಒಂದು 5-6 ಸ್ಟೈಲ್ ಬೇಕೇ ಬೇಕು. ಯಾಕಂದ್ರೆ ಪ್ರತಿ ವಾರಕ್ಕೂ ಒಂದೊಂದು ಟಾಸ್ಕ್ ಅಂತ ಕೊಟ್ಟಿರ್ತಾರೆ. ಸೊ ಇವತ್ತು ಕ್ಲಾಸಿಕ್ ಕೊಟ್ಟರೆ ನೆಕ್ಸ್ಟ್ ವೀಕ್ ಬೇರೆ ಸ್ಟೈಲ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಟ್ರೈನ್ ಮಾಡ್ಬೇಕು ಸರ್ ಫಸ್ಟ್ ಆಫ್ ಆಲ್.
1: ಈಗ ಜಾಸ್ತಿ ಪಾಲಕರು ಇಷ್ಟಪಡೋದು ಮತ್ತೆ ಸ್ಟೂಡೆಂಟ್ಸ್ ಇಷ್ಟಪಡುವಂತ ಡ್ಯಾನ್ಸ್ ಯಾವುದು, ಪಾಶ್ಚಾತ್ಯನೋ ಅಥವಾ ನಮ್ಮ ಸಾಂಪ್ರದಾಯಿಕವಾಗಿಂತ ಭರತನಾಟ್ಯ?
2: ಖಂಡಿತ ಸರ್, ಇದು ನಮ್ಮ ಸಂಪ್ರದಾಯ ಪ್ರಕಾರ ಅಂದ್ರೆ ಭರತನಾಟ್ಯ ಸರ್. ಭರತನಾಟ್ಯನ ಬಿಡಿ ಅಂತ ಯಾರು ಹೇಳಲ್ಲ ಸರ್, ಯಾಕಂದ್ರೆ ಅದು ನಮ್ಮ ಕಾಲಾಂತರ ಬಂದಿರೋ ಸ್ಟೈಲ್ ಅದು. ಸೊ ಅದನ್ನಂತ ಯಾವುದು ಅವಾಯ್ಡ್ ಮಾಡೋದಿಲ್ಲ. ಬಟ್ ಆದರೆ ಸರ್ ಭರತನಾಟ್ಯ ಒಂದೇ ಸೀಮಿತ ಅಲ್ಲ ಸರ್. ಯಾಕಂದ್ರೆ ಡಾನ್ಸರ್ ಲೈಫಲ್ಲಿ ನೋಡಿ, ಬರೀ ಭರತನಾಟ್ಯ ಇಟ್ಕೊಂಡು ಮಾಡ್ತೀರಾ, ನೀವು ಒಂದು ಸ್ಟೈಲ್ ಮಾತ್ರ ಮಾಡೋಕೆ ಸಾಧ್ಯ, ಹೌದಾ? ಅದರಲ್ಲೇ ಪ್ರತಿ ಒಂದು ಸ್ಟೈಲ್ ಮಾಡಬೇಕು ಅಂತಂದ್ರೆ ಕೂಡ ಸರ್ ಬೇರೆ ಬೇರೆ ಸ್ಟೈಲ್ ಬರಲೇಬೇಕಾಗುತ್ತೆ ಸರ್, ಕಲೀಲೇಬೇಕು ಸರ್ ಖಂಡಿತವಾಗ್ಲು. ಒಂದು ನೀವು ರಿಯಾಲಿಟಿ ಶೋ ಹೋಗ್ತೀರಾ ಇಲ್ಲ ಫಿಲ್ಮ್ಗೆ ಹೋಗ್ತೀರಾ ಯಾವುದೇ ಒಂದು ಫೀಲ್ಡ್ಗೆ ಹೋಗ್ತೀರಾ ಅಂತಂದ್ರೆ ಸರ್ ಓನ್ಲಿ ಭರತನಾಟ್ಯ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದು ಏನಕ್ಕೆ ಹೇಳ್ತೀನಂದ್ರೆ ಸರ್, ನಾವೇ ಒಂದು ರಿಯಾಲಿಟಿ ಶೋಗೆ ಹೋಗ್ಬೇಕಂತಂದ್ರೆ ಮಕ್ಕಳಿಗೆ ಫಸ್ಟ್ ರೌಂಡ್ ಏನು ಮಾಡ್ತೀಯ ಅದನ್ನ ಮಾಡ ಅಂತ ಹೇಳ್ತಾರೆ, ಅದ್ರ ಜೊತೆಗೆ ಬೇರೆ ಸ್ಟೈಲ್ ಮಾಡುವಂತಾರೆ, ಕಂಪಲ್ಸರಿ ಕೇಳ್ತಾರೆ ಸರ್. ಯಾಕಂದ್ರೆ ಒಂದೇ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸರ್. ಸೊ ನೀವು ಭರತನಾಟ್ಯ ಜೊತೆಗೆ ಕಂಪಲ್ಸರಿ ವೆಸ್ಟರ್ನ್ಸ್ ಕೂಡ ಕಂಪಲ್ಸರಿ ನೆಸೆಸರಿ ಇದೆ ಸರ್, ಮಕ್ಕಳಿಗೆ ಕಲೀಲೇಬೇಕು ಸರ್ ಖಂಡಿತ.
1: ರಿಯಾಲಿಟಿ ಶೋಗಳ ಜಾಸ್ತಿ ಆಗಿರೋದ್ರಿಂದ ಪಾಲಕರು ಮಕ್ಕಳನ್ನ ರಿಯಾಲಿಟಿ ಶೋಗೋಸ್ಕರ ಈ ಡ್ಯಾನ್ಸ್ ಅನ್ನ ಕಲಿಸ್ತಿದ್ರು, ಅಥವಾ ಹೆಲ್ತ್ ಗೆ ಏನಾದರೂ ಇದು ಉಪಯೋಗ ಆಗುತ್ತಾ ಹೇಗೆ?
2: ಮೇನ್ ಆಕ್ಚುಲಿ ಇರೋದು ಸೊ ಡಾನ್ಸ್ ಅನ್ನೋದು ಒಂದೇ ಏನು ಸರ್, ಏ ಇದೆ ಡಾನ್ಸ್ ಬಿಡಪ್ಪ, ಏನು ಮಕ್ಕಳು ಕುಣಿತಾರೆ ಅದು ಮಾಡ್ತಾರೆ ಅನ್ನೋದು ತುಂಬಾ ಜನ ಪೇರೆಂಟ್ಸ್ ಅಲ್ಲಿ ಈ ತರ ಇದೆ ಸರ್. ಬಟ್ ಅದೊಂದು ತಪ್ಪು ಕಲ್ಪನೆ ಸರ್. ಡಾನ್ಸ್ ಅಲ್ಲಿ ನೋಡಿ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಸೆಕೆಂಡ್ ಬೀಟ್ಸ್ ಬರುತ್ತೆ ನಮ್ಮ ಹತ್ರ. ಡಾನ್ಸ್ ಅಲ್ಲಿ ಸೆಕೆಂಡ್ ಸೆಕೆಂಡ್ಗೂ ಒಂದೊಂದು ಮೂಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಮಕ್ಕಳಿಗೆ ಈಗ ಒಂದ್ ಮೂಮೆಂಟ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಮೂಮೆಂಟ್ ಮಾಡ್ಬೇಕಂದ್ರೆ ಮೆಮೊರಿ ಪವರ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಆ ಮೆಮೊರಿ ಪವರ್ ಇದ್ದಾಗೆ ನಾವು ಕ್ಯಾಚ್ ಮಾಡಕ್ ಸಾಧ್ಯ ಬೀಟ್ನ, ನೆಕ್ಸ್ಟ್ ಬೀಟು ನೆಕ್ಸ್ಟ್ ಮೂಮೆಂಟ್ಸ್ನ ಕ್ಯಾಚ್ ಮಾಡಕ್ ಸಾಧ್ಯ. ಒಂದ್ ಮೂಮೆಂಟ್ ಇಟ್ಕೊಂಡಂತೂ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಸರ್ ಪ್ರತಿಯೊಂದು ಪೇರೆಂಟ್ಸ್ಗೆ ಹೇಳೋದಿಷ್ಟೇ ಸರ್, ಮಕ್ಕಳಿಗೆ ಕಲ್ಚರ್ ಆಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್ ಸರ್. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲೇ ಇರ್ತಾರೆ ಸರ್, ಅದೇ ಲೈಫ್ ಆಗ್ಬಿಟ್ಟಿದೆ. ಅಲ್ಲಿಂದ ಬಂದ ತಕ್ಷಣ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ಮಕ್ಕಳಿಗೆ, ಅದನ್ನ ಅದ್ರ ಮಧ್ಯದಲ್ಲಿ ಕೂಡ ಆಕ್ಟಿವಿಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಸರ್. ಏನಕ್ಕೆ ಅಂತಂದ್ರೆ ಸರ್ ಮಕ್ಕಳ ಮೈಂಡ್ ಶಾರ್ಪ್ ಒಂದು, ಆಮೇಲೆ ನಿಮ್ಮ ಬಾಡಿ ರಿಲ್ಯಾಕ್ಸೇಷನ್ ಸಿಗುತ್ತೆ, ಅದ್ರ ಜೊತೆಗೆ ನಿಮ್ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಸರ್ ಮಕ್ಕಳಿಗೆ. ಬೆಳೆ ಮಕ್ಕಳಿಗೆ ನಾವು ಅಲ್ಲೇ ಕೂಡಾಕ್ಬಿಟ್ರೆ ಮಕ್ಕಳು ಬೆಳೆಯಲ್ಲ ಸರ್ ಅವರು. ಈಗ ನೋಡಿ ರ್ಯಾಂಕರ್ ಸ್ಟೂಡೆಂಟ್ಸ್ಗೆ ಅವ್ನಿಗೆ ಗೊತ್ತಿರೋದು ಒಂದೇ ಸರ್, ಬುಕ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸರ್ ಅವನಿಗೆ, ಹೌದಾ? ಬಟ್ ಈ ಬೇರೆ ಫೀಲ್ಡ್ ಮಕ್ಕಳಿಗೆ ನೋಡಿ ಸರ್ ಪ್ರಪಂಚನೇ ಗೊತ್ತಿರುತ್ತೆ. ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಯಾಕೆ ಈ ಥರ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ಸರ್, ಆಟ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡ್ತಾರೆ, ಓದಕ್ಕೂ ಮಾಡ್ತಾರೆ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಏನಕ್ಕಂದ್ರೆ ಸರ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ಆ ಮಕ್ಕಳಿಗೆ ಡೇರ್ನ ಜಾಸ್ತಿ ಇರುತ್ತೆ. ಈಗ ನೋಡಿ ಗಾರ್ಮೆಂಟ್ ಸ್ಕೂಲ್ಸ್ ಎಲ್ಲ ಮಕ್ಕಳಿಗೆ ನೀವು ಕೇಳಿ ತಮ್ಮ ಹೆಸರು ತಮಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ, ಅದೇ ಕೇಳಿದ್ರೆ ಕರೆಕ್ಟ್ ಆಗಿ ಕೈ ಕಟ್ಕೊಂಡು ನಿಂತು ಹೇಳ್ತಾರೆ ಸರ್. ಅದೇ ನಮ್ಮ ಗೌರ್ಮೆಂಟ್ ಮಕ್ಕಳು ನೋಡಿ ಹೆಂಗಿರ್ತಾರೆ ಸರ್, ಪ್ರತಿ ಒಂದು ಕೇಳಿದ್ರೆ ಹತ್ತು ಹೇಳ್ತಾರೆ ಸರ್ ಆ ತರ. ಸೊ ಫಸ್ಟ್ ಆಫ್ ಆಲ್ ಸರ್ ಬರೀ ಎಜುಕೇಶನ್ ಎಜುಕೇಶನ್ ಅನ್ನೋಗಿಂತ ಸ್ವಲ್ಪ ಮಕ್ಕಳಿಗೆ ಕೂಡ ಕಲ್ಚರ್ ಆಕ್ಟಿವಿಟೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್. ರಿಯಾಲಿಟಿ ಶೋ ಅದು ಅವ್ರ ಮೇಲೆ ಡಿಪೆಂಡ್ ಸರ್. ಈಗ ನೋಡಿ ನೀವು ಒಂದು ಮಗು ಇದೆ, ಒಂದು ಪೇರೆಂಟ್ಸ್ ಇದೆ ಅಂದ್ರೆ ಆ ಪೇರೆಂಟ್ಸ್ಗೆ ತನ್ನ ಮಗು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇದ್ರೆ ಸೊ ಖಂಡಿತ ಅದ್ರ ತಕ್ಕಂಗೆ ಸಪೋರ್ಟ್ ಮಾಡಲೇಬೇಕು ಸರ್. ಯಾವ ಪೇರೆಂಟ್ಸಿಗೂ ನೋಡಿ ಬರೀ ಡಾನ್ಸ್ ಕಲಿಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು ಮಕ್ಕಳಿಗೆ ಅಂತ ಅನ್ನೋ ಹಾಗಿದ್ರೆ ಓಕೆ, ಬಟ್ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಲೇಬೇಕು ಅನ್ನೋಂಥರ ಆದರೆ ಖಂಡಿತವಾಗ್ಲೂ ಮಗುಗೆ ಸಪೋರ್ಟ್ ಮಾಡಲಿ ಸರ್. ಏನಕ್ಕಂದ್ರೆ ಬರೀ 2-3 months ಹಾರ್ಡ್ ವರ್ಕ್ ಮಾಡಿದ್ರೆ ಆಗಲ್ಲ ಸರ್, ವರ್ಷಾನುಗಟ್ಟಲೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು ಕೂಡ. ಸೊ ಕಂಪಲ್ಸರಿ ಮಕ್ಕಳಿಗೆ ಇಷ್ಟಂತ ಟೈಮ್ ಅಂತ ಏನಿರಲ್ಲ, ಬಟ್ ಕಂಪಲ್ಸರಿ ಚೆನ್ನಾಗಿ ಮಾಡ್ತಾ ಹೋದ್ರೆ ಅವಕಾಶ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಎಸ್ ಸರ್, ಎಸ್ ಖಂಡಿತವಾಗ್ಲೂ.
1: ಒಂದು ಸ್ಟೂಡೆಂಟ್ಸ್ಗೆ ಇಂತಿಷ್ಟು ತಿಂಗಳವಾರು ನೀವು ಫೀಸ್ ಕಲೆಕ್ಟ್ ಮಾಡಿದ್ರು ಅಥವಾ ಇಯರ್ಲಿ ಇರ್ತದೋ ಹೇಗೆ? ಎಲ್ಲಿಂದ ಬಂದು ಪಾಲಕರು ಕೊಡುವಂಥದ್ದು ಇದೆಯಾ?
2: ಇದ್ದವ್ರು ಯಾವತ್ತು ಸರ್ ಕಮ್ಮಿನೇ ಕೇಳ್ತಾರೆ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ತುಂಬ ಜನ ಬಂದಿದ್ದಾರೆ ನನ್ನ ಹತ್ರ. ಅವರು ಯಾವ ಥರ ಅಂದರೆ ಸರ್ ಇವತ್ತು ನನ್ನ ಹತ್ರ 5,000 ಫೀಸ್ ಇದೆ ಅಂತಂದರೆ ಸರ್ ಕಮ್ಮಿ ಮಾಡಿನೇ ಅಂತಾರೆ. ನಮ್ಮ ಕಲಾವಿದರಿಗೆ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಬಟ್ ಆದರೂ ಕೂಡ ಕಟ್ತಾ ಹೋಗ್ತಾರೆ. ಅವರೇನಂತಾರೆ ಇವತ್ತು ನಾನು 5,000 ಪೆಟ್ಟಿದ್ದೀನಿ ಅಂದ್ರೆ ಕೂಡ 5,000 ಕಮ್ಮಿ ಜಾಸ್ತಿ ಆಯ್ತು ಸರ್, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ಅದೇ 4,000 ಇಟ್ಟರು ಕೂಡ ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ಬಟ್ ನಾವು ಮಕ್ಕಳ ಮೇಲೆ ಏನು ಕಷ್ಟಪಡ್ತೀವೋ ಅದು ಯಾರು ನೋಡಲ್ಲ ಸರ್. ಈಗ ಕೆಲವೊಬ್ಬರು ಮಾಡ್ತಾರೆ, ಅದ್ರ ಬಗ್ಗೆ ನಾಲೆಜ್ ಇರೋರು ಆದರೆ ಯಾವುದೇ ರೀತಿ ಏನು ಬಾರ್ಗೇನಿಂಗ್ ಬಗ್ಗೆ ಕೇಳಲ್ಲ ಸರ್. ಸೊ ಆಲ್ಮೋಸ್ಟ್ ಕೇಳೇ ಕೇಳ್ತಾರೆ ಸರ್. ಬಟ್ ನಾನು ಅವ್ರಿಗೆ ಅನ್ನೋದು ಒಂದೇ ಸರ್, ನನಗೆ ಕಲಿಬೇಕಂದಾಗ ಸರ್ ನನ್ನ ಹತ್ರ ಏನೂ ಇರಲಿಲ್ಲ ಸರ್. ಒಂದು ಸತ್ಯ ಹೇಳ್ಬೇಕಂದ್ರೆ ನನಗೆ ಇಂಡಿಯನ್ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್ ಸರ್ 11 ಏ 12 ಅಲ್ಲಿ ಬಂದಿತ್ತು ಅದು ಇಂಡಿಯನ್ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್ ಸೀಸನ್ 1 ಬಂದಿದೆ ಸ್ಟಾರ್ ಪ್ಲಸ್ ಅಲ್ಲಿ ಸರ್ ಅದು. ಸೊ ನನಗೆ ಹೋಗೋಕ್ಕೂ ದುಡ್ಡಿರಲಿಲ್ಲ ಸರ್. ಸೊ ನಾನೇನು ಮಾಡಿದೆ ಅಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ಕೊಂಡೆ, ನನಗೆ ನಾನೇ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಹೋಗಬೇಕು ಅಂತಂದರೆ ಈಗ ನನಗೆ ದುಡ್ಡು ಬೇಕು ಸರ್, ಮುಂಬೈಗೆ ಹೋಗ್ಬೇಕು ಸರ್. ಆ್ಯಕ್ಚುಲಿ ನನಗೆ ಈಗ ಮುಂಬೈಗೆ ಹೋಗ್ಬೇಕಂದ್ರೆ ನಾನು ಏನು ಮಾಡಬೇಕು, ನನ್ನ ಹತ್ರ ದುಡ್ಡು ಬೇರೆಯಿಲ್ಲ ಸರ್. ಸೊ ನನ್ನ ಇದು ಸತ್ಯ ಸರ್, ಇದು ನನ್ನ ಜೊತೆಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಸರ್. ಅದನ್ನೇ ರೈಲ್ವೆ ಸ್ಟೇಷನಲ್ಲಿ ನಾನು ಡಾನ್ಸ್ ಮಾಡಿ ಬಂದಿರೋ ದುಡ್ಡು ತೊಗೊಂಡು ಹೋಗಿದ್ದೆ. ಎಸ್ ಸರ್, ಎಸ್ ಸರ್. ಅಂದರೆ ಅಂದ್ರೆ ನಿಮ್ಗೆ ಹೆಂಗೆ ಅಂತಂದರೆ ಸರ್, ಈಗ ಭಿಕ್ಷುಕ ಕುತ್ಕೊಂಡು ಭಿಕ್ಷೆ ಬಿಡ್ತಾನೆ, ಹೌದಾ ಸರ್? ನಾನು ಯಾಕೆ ಅವ್ರ ಹತ್ರ ಕೇಳಬೇಕಂತೇಳಿ ಪ್ಲಾಟ್ಫಾರ್ಮಲ್ಲಿ ನಾನು ಡಾನ್ಸ್ ಮಾಡಿ ಕುಂತಿರ್ತಾರಲ್ಲ ಸರ್. ಹಾಂ, ಇವತ್ತು ನೋಡಿ ಅದನ್ನೇ ಟ್ರೆಂಡಿಂಗ್ ಅಬ್ರೋಡಲ್ಲಿ ಅದನ್ನೇ ಟ್ರೆಂಡಿಂಗ್ ಮಾಡ್ತಾರೆ ಸರ್. ಗಿಟರ್ ಇಟ್ಕೊಂಡು ಏನೋ ಮಾಡ್ಕೊಂಡು ಅದು ಭಿಕ್ಷೆ ಥರ ಅವರು ಟ್ಯಾಲೆಂಟ್ನ ತೋರಿಸ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ತಾರೆ ಸರ್. ನಾನು ಅವತ್ತೇ ಸರ್ ನಾನು ಬಂದಿರೋ ದುಡ್ಡನ್ನ ತಗೊಂಡು ನಾನು
0: ಮುಂಬೈಗೆ,
2: ಎಸ್ ಮುಂಬೈಗೆ ಹೋಗಿನಿ ಸರ್. ಹೇಳ್ಕೋಬೋದು ಸರ್, ಕಣ್ಣೀರು ಬರ್ತಾವೆ. ಮುಂಬೈಗೆ ಹೋಗಿ ದೆನ್ ಅಲ್ಲಿಂದ ಕೋಲ್ಕತ್ತಾಗೆ ಸೆಲೆಕ್ಟ್ ಆಯ್ತು ಸರ್ ನಂದು. ಅಲ್ಲಿಂದ 3rd ರೌಂಡ್ ಕ್ಲಿಯರ್ ಮಾಡ್ಕೊಂಡು ಬಂದೆ ಸರ್ ನಾನು. ಇಲ್ಲಿ ಡಾನ್ಸ್ ಅಂದ್ರೆ ಓನ್ಲಿ ಡಾನ್ಸ್ ಇರಲ್ಲ ಸರ್, ಎಕ್ಸಸೈಸ್ ಇರುತ್ತೆ, ಯೋಗ ಇರುತ್ತೆ ಮಕ್ಕಳಿಗೆ, ಅದ್ರ ಜೊತೆಗೆ ಡಾನ್ಸು ಇರುತ್ತೆ, ಆಟ ಪಾಠ ಎಲ್ಲ ಬೇಕು ಸರ್. ಅದನ್ನ ಮರ್ತಿದ್ದಾರೆ ಸರ್ ಇವತ್ತು ಫಸ್ಟ್ ಆಫ್ ಆಲ್ ಎಲ್ಲ ಪೇರೆಂಟ್ಸ್ ಅದನ್ನ ಮರ್ತಾರೆ.
1: ಈಗ ಅಭಿವರ್ಧನ್ ಇಷ್ಟೆಲ್ಲ ಮಾಡಿದಾಗ ಮನೆಯಲ್ಲಿ ಪಾಲಕರು ಆರಂಭದಲ್ಲಿ ಮತ್ತು ಈಗ ಹೌ ಟು ಫೀಲ್ ದೆಮ್?
2: ತುಂಬ ಸರ್, ತುಂಬ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಸರ್. ನನಗೆ ಮಮ್ಮಿ ಪಪ್ಪ ಸರ್ ಇಬ್ಬರು ತಮ್ಮಂದರು, ಮಾಡ್ತೀನಿ ಅಂದರೆ ಸರ್ ಇದೇನು ಕುಣಿತೀವೋ ಅದೇನು ಮಾಡ್ತೀವಿ ಎಲ್ಲ ಮನೇಲೆ ಸರ್ ಡಾನ್ಸಸ್ ಬರ್ದಿರೋದೇ ಸಹಜ ಸರ್ ಇದು. ಸೊ ನಮಗೆ ಅಂತೂ ಸಪೋರ್ಟ್ ಯಾವತ್ತೂ ಸಿಕ್ಕಿಲ್ಲ ಸರ್. ಬಟ್ ತುಂಬ ಬಯಸ್ಕೊಂಡಿನಿ ಸರ್, ಹಂಗಂತ ನಾನು ಸೋಲಿಲ್ಲ ಸರ್, ನಾನು ಸೋತಿಲ್ಲ. ಬಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಇತ್ತು. ನಾನು ಇವತ್ತಿಗೂ ಕೂಡ ಸರ್ ಏನಿಲ್ಲ ಅಂದ್ರೆ ಒಂದು 10 ವರ್ಷ ಆಯ್ತು ಸರ್, 12 ವರ್ಷ ನನ್ನ ಮನೆಯಿಂದ ಹೊರಗಡೆನೆ ಇದ್ದೀನಿ. ದುಡ್ಡಿನ ಪ್ರಾಬ್ಲಮ್ ಆಯಿತು, ಯಾವುದೇ ರೀತಿ ಸಪೋರ್ಟ್ ಇರಲಿಲ್ಲ. ಯಾರೋ ಸಪೋರ್ಟ್ ಮಾಡಿದ್ರ ಜೊತೆಗೆ ಇದ್ಕೊಂಡೆ, ಮಾಡಿದೆ ಕ್ಲಾಸಸ್ ಮಾಡಿದೆ, ಬಂದಿರೋ ದುಡ್ಡಿಂದ ಸ್ವಲ್ಪ ಏನನ್ನು ಮಾಡ್ಕೊತ ಹೋದೆ. ಆ ಥರ ಬಿಟ್ರೆ ನಮ್ಮ ನೋಡಿ ಸರ್ ಡಾನ್ಸಸ್ಗೆ ಜಾಸ್ತಿ ದುಡ್ಡು ಬರಲ್ಲ ಸರ್. ಸೊ ನೋಡಿ ಸರ್, ನಾವು ಇರ್ಲಾರ್ದವ್ರ ಹತ್ರ ಕೂಡ ಅದೇ ಮಕ್ಕಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ. ಬಟ್ ಮಕ್ಕಳ ಹತ್ರ ಟ್ಯಾಲೆಂಟ್ ನೋಡ್ತೀವಿ, ಕಂಪಲ್ಸರಿ ಕಲಿಬೇಕನ್ನೋ ಆಸಕ್ತಿ ಇದ್ರೆ 100% ನಾವು ಕಲಿಸ್ತೀವಿ, ಸಪೋರ್ಟ್ ಮಾಡ್ತೀವಿ. ಡಾನ್ಸಿಂಗ್ ಸೂಪರ್ ಸ್ಟಾರ್ಗೆ ಆಗಿತ್ತು ವೈಸಾಗಲ್ಲಿ ಸರ್ ಅದು, ಸೀಸನ್ 2 ಸರ್. ಏನು ಅಡ್ಮಿಷನ್ಸ್ ದುಡ್ಡಾಗಿರುತ್ತೆ ನೋಡಿ ಸರ್, ನಾವು ಅಂತ ಇದಕ್ಕೆ ಅಂತಲೇ ಎತ್ತಿಟ್ಟಿರ್ತೀವಿ. ನಾಳೆ ದಿನ ಏನೋ ಕಾಸ್ಟ್ಯೂಮ್ಸ್ ಬೇಕಾಗುತ್ತೆ ಮಕ್ಕಳಿಗೆ, ಇಲ್ಲ ಮಕ್ಕಳಿಗೋಸ್ಕರ ಯಾವುದೋ ಆಡಿಷನ್ಸ್ ಬಂದರೆ ಹೆಂಗೆ ಅಂತ ಅಂದರೆ ಕೆಲವರು ಕೊಡೋರು ಇರ್ತಾರೆ ಸರ್, ಕೆಲವರು ಕೊಡೋರು ಇರಲ್ಲ. ಸೊ ಆ ಟೈಮಿಗೆ ನಾವು ಈ ಥರ ಯೂಸ್ ಮಾಡ್ಕೊತೀವಿ, ಯೂಸ್ ಮಾಡ್ಕೊತೀನಿ ಸರ್ ಖಂಡಿತವಾಗ್ಲೂ. ಇಲ್ಲಾರ್ದವ್ರ ಹತ್ರ ಅಂತೂ ನಾವು ಫ್ರೀ ಟ್ರೈನ್ ಮಾಡ್ತೀವಿ ಸರ್, ತುಂಬ ಜನಕ್ಕೆ ಮಾಡಿದ್ದೀವಿ.
1: ನಿಮ್ಮದೇ ಆದಂಥ ಒಂದು ಅಸೋಸಿಯೇಷನ್ ಇದೆಯಾ, ಅಥವಾ ನಿಮ್ಮದೇ ಆದಂಥ ಡ್ಯಾನ್ಸರ್ಸ್ ಒಂದು ಗ್ರೂಪ್ ಇಟ್ಕೊಂಡು ಏನಾದರೂ ವೇದಿಕೆ ಮಾಡಬೇಕು ಅಥವಾ ಏನಾದರೂ ಒಂದು ಬೇರೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅನ್ನುವಂಥದ್ದು ಏನು ಪ್ಲಾನ್ ಇದೆಯಾ?
2: ಎಸ್ ಸರ್, ಇದು ಒಳ್ಳೆ ಕ್ವಶನ್ ಸರ್. ಬಿಕಾಸ್ ಇದು ನಂದು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಸರ್, ಒಂದು 3-4 ಇಯರ್ಸಿಂದ ಜಾಸ್ತಿನೇ ಆಗಿರ್ಬೋದು. ಕೆಲವೊಂದು ರಿಯಾಲಿಟಿ ಶೋಸ್ ಇದೆ ಸರ್, ಆ ರಿಯಾಲಿಟಿ ಶೋಗೆ ನಾವು ಬ್ಯಾಕ್ಗ್ರೌಂಡಾಗಿ ಹೋಗಿರ್ತೀವಿ. ಸೊ ನಮ್ಮ ಯಾವ ಥರ ನೋಡ್ತಾರೆ ಅಂತಂದರೆ ಸರ್, ನೀವು ಆಲ್ರೆಡಿ ತುಂಬ ಡಾನ್ಸಸ್ಗೆ ಇಂಟರ್ವ್ಯೂ ಮಾಡಿರ್ತೀರ ಅನ್ಕೊತೀನಿ. ಸೊ ಅವರೆಲ್ಲ ಹೇಳೋದು ಒಂದೇ ಸರ್, ಯಾಕಂದರೆ ನಾವು ಕಣ್ಣಿಂದ ಕಂಡಿದ್ದೀವಿ ಸರ್, ನಮಗೆ ಬೇಕಾಗಿದ್ದು ಸರ್ ಒಂದು ಸ್ಕ್ರೀನ್ ಸರ್, ನಮಗೆ ನಮ್ಮ ಗುರುತಿಸ್ಕೊಳ್ಳೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಸರ್. ಬಟ್ ಅದು ಯಾವುದೇ ರೀತಿ ಇಲ್ಲ ಸರ್, ನಾವು ಅಂದ್ಕೊಂಡು ಹೋಗಿರ್ತೀವಿ ಒಂದು, ಬಟ್ ಅಲ್ಲಿ ಆಗೋದೇ ಬೇರೆ. ನಾವು ಆಸ್ ಎ ಬ್ಯಾಕ್ಗ್ರೌಂಡ್ ಡಾನ್ಸರ್, ಆಸ್ ಎ ಬ್ಯಾಕ್ಗ್ರೌಂಡ್ ಆಗೇ ಇರ್ತೀವಿ, ಒದೆ ತಿಂದಿದ್ದೀವಿ, ಊಟ ಇರಲ್ಲ ಸರ್ ಕರೆಕ್ಟಾಗಿ, ಸಟ್ಟಲ್ಲೇ ಮಲಗಿರ್ತೀವಿ, ತುಂಬ ಕಷ್ಟಪಟ್ಟಿರ್ತೀವಿ ಸರ್ ಸಿಕ್ಕಾಪಟ್ಟೆ. ನಿಮ್ಮದು ವಾಹಿನಿ ಮುಖಾಂತರ ಹೇಳ್ತೀನಿ ಸರ್, ಪ್ರತಿಯೊಂದು ಡಾನ್ಸಸ್ಗೂ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ಫಸ್ಟ್ ನಾವು ಒಗ್ಗಟ್ಟಾಗಿರೋಣ ಸರ್, ಫಸ್ಟ್ ನಾವು ಒಗ್ಗಟ್ಟಾಗಿರೋಣ, ನಮ್ಮದೇ ಉತ್ತರ ಕರ್ನಾಟಕದೇ ಒಂದು ಅಸೋಸಿಯೇಷನ್ ಮಾಡ್ಕೊಳ್ಳುವ. ಸೊ ನಂದೇನು ಪ್ಲಾನ್ ಅಂದರೆ ಸರ್, ನನ್ನೊಂದು KDS ಅನ್ನೋ ಒಂದು ಪ್ಲಾಟ್ಫಾರ್ಮ್ ನಾನು ಪ್ಲಾನ್ ಮಾಡ್ತಿದ್ದೀನಿ ಸರ್. ಅಪ್ಕಮಿಂಗಲ್ಲಿ KDS ಅಂದರೆ ಸರ್ ಕರ್ನಾಟಕ ಡಾನ್ಸ್ ಸ್ಟ್ರಗ್ಲರ್ಸ್ ಅಂತ ಸರ್, ಸ್ಟ್ರಗ್ಲರ್ಸ್. ಇದು ಯಾಕೆ ಈ ಥರ ಕರ್ನಾಟಕ ಡಾನ್ಸ್ ಸ್ಟ್ರಗ್ಲರ್ಸ್ ಅಂತ ಇಟ್ಟಿದ್ದೀನಿ ಅಂತಂದರೆ ಸರ್, ತುಂಬ ಜನಕ್ಕೆ ನೋಡಿದ್ದೀನಿ ಸರ್ ಲೈಫಲ್ಲಿ, ಸಿಕ್ಕಾಪಟ್ಟೆ ನೋಡಿ. ನಾನು ಜಡ್ಜ್ ಮಾಡ್ತೀನಿ ಸರ್, ನಾನು ಜಡ್ಜ್ ಮಾಡೋಕೆ ಹೋಗ್ತೀನಿ. ಸೊ ತುಂಬ ಜನ ಡಾನ್ಸರ್ಸ್ ಹತ್ರ ಒಳ್ಳೆ ಒಳ್ಳೆ ಪ್ರತಿಭೆ ಇದೆ ಸರ್, ಬಟ್ ಅವರೆಲ್ಲ ಸೆಲೆಕ್ಟ್ ಆಗಲ್ಲ ಸರ್ ಅವರು, ಬಿಕಾಸ್ ಅವ್ರಿಗೆ TRP ಇರಲ್ಲ. ನೋಡಿ, ನಮ್ಮ ರಾಯಚೂರು ಡಿಸ್ಟ್ರಿಕ್ಟಲ್ಲೇ ನೋಡಿ ಎಷ್ಟೋ ಜನ ಒಳ್ಳೆ ಒಳ್ಳೆ ಡಾನ್ಸರ್ಸ್ ಇದ್ದಾರೆ, ಬಟ್ ಅದರೊಳಗೆ ಯಾರು ಒಬ್ಬರು ತೊಗೊಂತಾರೆ ಸರ್? ಓನ್ಲಿ ಫಾರ್ ನಮಗೋಸ್ಕರ, ಸ್ಟ್ರಗ್ಲರ್ಸ್ ಮಾಡೋರಿಗೋಸ್ಕರನೇ. ಸೊ ನಮ್ಮ ಜೊತೆ ಕೈ ಜೋಡಿಸಿ ಮಾಡ್ಕೊಳ್ಳೋಣ, ನಮ್ಮದೇ ಆದಂಥ ಒಂದು ವೇದಿಕೆ ಸ್ಟಾರ್ಟ್ ಮಾಡುವ, ನಾವೇ ಒಂದು ಎಪಿಸೋಡ್ ಥರ ಮಾಡ್ಕೊಳ್ಳುವ. ನಮ್ಗೆ ಆ ರೇಂಜಿಗೆ ಆಗಿಲ್ಲ ಅಂದರೂ ಕೂಡ ನೋಡಿ ಸರ್, ನೋಡಿ ಫಸ್ಟು ಡಿ ಸರ್, ನಾವು ತೆಲುಗು ಇಲ್ಲ ಡಿ ಕೇಳಿರ್ತೀರ, ಈ TV ಬರುತ್ತೆ ಸರ್, ಅದಕ್ಕೆ ಫಸ್ಟ್ ಏನು ಇದ್ದಿಲ್ಲ ಸರ್, ಅದಕ್ಕೆ ಸುಮ್ಮನೆ 4 ಲೈಟ್ಸ್ ಇಟ್ಕೊಂಡಿದ್ದಾರೆ, 4 ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಅವಾಗ ಶುರು ಮಾಡಿದವರು ಇವತ್ತು 1 ಚಾನೆಲ್ ಸರ್ ಅದು. ಮಾಡ್ಕೊಂಡ್ರೆ ಎಲ್ಲನೂ ಫಸ್ಟ್ ಆಫ್ ಆಲ್ ನಾವೇನು ಗೊತ್ತಾ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಇದ್ದೀವಿ ಸರ್. ಏ ನಮಗೆ ಆ ರಿಯಾಲಿಟಿ ಶೋನು ಚಾನ್ಸ್ ಕೊಡ್ತಾರೆ, ಇವ್ರು ಕೊಡ್ತಾರೆ ಅಂತ ಯಾವತ್ತು ಬೇಡ ಸರ್. ನಮ್ದಾಗೆ ನಾವು ಅಲ್ಲಿ ಪ್ರಯತ್ನ ಅಂತ ಮಾಡೋದು ಸರ್, ಅದು ಅದು ಅದು ಅದು ನಮ್ದು ಬಿಡೋದು ಬೇಡ. ಅದು ಅದು ಆಡಿಷನ್ಸ್ ಅಂತ ಬಂದಾಗ ಕಂಪಲ್ಸರಿ ನಾವು ಹೋಗುವ, ಪಾರ್ಟಿಸಿಪೇಟ್ ಮಾಡುವ. ಆದರೆ ಸರಿ, ಆಗಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ಮತ್ತೆ ಇಂಪ್ರೂವ್ ಮಾಡ್ಕೊಳ್ಳೋ ನಮ್ಮ ಬಗ್ಗೆ. ಆದರೆ ನಮ್ಮದೇ ಆದಂಥ ಒಂದು ವೇದಿಕೆ ಮಾಡ್ಕೊಳ್ಳುವ, ನಾವು ಅಲ್ಲಿಗೆ ಹೋಗೋದು ಬಿಡುವ, ಫಸ್ಟು ಬ್ಯಾಕ್ಗ್ರೌಂಡಾಗಿ ಹೋಗೋದು ಬಿಡುವ. ಕಷ್ಟ ಸಿಕ್ಕಾಪಟ್ಟೆ ಬರುತ್ತೆ ಸರ್, ಬರಲ್ಲ ಅಂತೆಲ್ಲ. ಈಗ ನೋಡಿ ಸರ್, ದಾರಿ ಹೋಗ್ಬೇಕಾದ್ರೆ ತುಂಬ ಮುಳ್ಳಿರ್ತವೆ, ಅದನ್ನು ತೆಕ್ಕೊಂಡು ಹೋದಾಗೆ ಒಂದು ದಾರಿ ಸರ್ ಸಿಗೋದು ನಮಗೆ. ಸೊ ಅಂದರೆ ಸಿಗೋದಿಲ್ಲ. ನಾವು ಫಸ್ಟ್ ಆಫ್ ಆಲ್ ಕೈ ಕಟ್ಕೊಂಡು ಕೂತಿದ್ದೀವಿ, ಡ್ಯಾನ್ಸಸ್ ಎಲ್ಲ ಡ್ಯಾನ್ಸಸ್ ಹಂಗೆ ಮಾಡಿದ್ದು. ಈಗ ಅದನ್ನು ಬೇಡ ಅನ್ನೋದು ನಾನು. ಫಸ್ಟ್ ನಾವು ಒಗ್ಗಟ್ಟಾಗಿರುವ ಇಲ್ಲಿ ಹೆಂಗೆ ಬರುತ್ತೆ ಅಂದರೆ ಸರ್, ಹಾಂ ಅವನು ಹೋಗ್ತಾ ಇದ್ದಾನೆ, ಹೇ ಅವನದೇನು ಬಿಡು, ಈ ಥರ ಜನ ಡ್ಯಾನ್ಸಸ್ಗಳು ತುಂಬ ಇದ್ದಾರೆ. ಬಟ್ ಈ ಥರ ಡ್ಯಾನ್ಸಸ್ ಯಾರು ಅಂದರೆ ಸರ್, ಈ ಟೀಚಿಗೆ ಬಂದವರು ಇದ್ದಾರೆ ಸರ್, ಆ್ಯಟಿಟ್ಯೂಡ್ಸು ಈ ಟೀಚಿಗೆ ಬಂದಿದ್ದಾರೆ. ಬಟ್ ನಾವು ಯಾವ ಪ್ರೊಫೆಷ್ನಲ್ ಡ್ಯಾನ್ಸಸ್ಗಳು ಯಾರು ಇಲ್ಲ ಸರ್. ತುಂಬ ಜನ ಕಡೆ ಹೋಗ್ತೀವಿ, ಯಾವುದೇ ರೀತಿ ಭೇದ ಭಾವ ಇರಲ್ಲ, ಎಲ್ಲ ಚೆನ್ನಾಗಿ ತಪ್ಕೊಂಡೇ ಮಾತಾಡ್ತೀವಿ ನಾವು. ಬಟ್ ಇವಾಗೇನು ಅಪ್ಕಮಿಂಗ್ ಡ್ಯಾನ್ಸಸ್ ಏನು ಬರ್ತಾ ಇದ್ರಲ್ಲ ಸರ್, ಸೊ ಅವರಿಗೆಲ್ಲ ಸರ್ ಅದನ್ನು ಬೇಡ ಅನ್ನೋದು, ಅದನ್ನು ಅವಾಯ್ಡ್ ಮಾಡುವ. ಯಾಕಂದರೆ ಅವ್ರಿಗೂ ಶಾಶ್ವತ ಅಲ್ಲ, ಅದು ನಮಗೂ ಶಾಶ್ವತ ಅಲ್ಲ. ಸೊ ನಾವು ಮಾಡಬೇಕು ಅಂದರೆ ಸರ್, ನಾವು ಸ್ಟ್ರಗಲ್ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು. ನಮ್ಮದೇ ಆದಂಥ ವೇದಿಕೆನ ಕ್ರಿಯೇಟ್ ಮಾಡ್ಕೋಬೇಕಂತ ನನ್ನ ಪ್ಲ್ಯಾನು.
1: ನಿಮ್ಮದೇ ಆದಂಥದ್ದು ಒಂದು ಚಾನಲ್ ಅಥವಾ ನಿಮ್ಮದೇ ಆದಂಥ ವೆಬ್ಸೈಟ್ ಏನಾದರೂ ಇದೆಯಾ, ಅಥವಾ ಆಲ್ಬಮ್ ಸಾಂಗ್ಸ್ ಮಾಡುವಂಥದ್ದು, ಅಥವಾ ಈ ಕಿರುಚಿತ್ರಗಳನ್ನು ಮಾಡುವಂಥದ್ದು? ಯಾಕಂದರೆ ಕೋರಿಯೋಗ್ರಫಿ ಇರೋದ್ರಿಂದ ಬೇರೆ

0: ಇದರಲ್ಲೇ ಇಟ್ಕೊಂಡೆ ನಾವು ಮಕ್ಕಳಿಗೊಂದು ಅವಕಾಶ ಕೊಟ್ಟಿರ್ತೀವಿ. ಸೊ ಆಲ್ರೆಡಿ ನಾನು ಮಾಡಿದ್ದೀನಿ ಸರ್, ಅದು ಟಾಪ್ ಫೈವ್ ಅಲ್ಲಿ ಕೂಡ ನಂದು ಒಂದು ಸೆಲೆಕ್ಟ್ ಆಗಿತ್ತು, ಅಂದರೆ ಸುದೀಪ್ ಸರ್ ಕಡೆಯಿಂದ ಸೆಲೆಕ್ಟ್ ಆಗಿತ್ತು ನಂದು ಕೂಡ. ಸೊ ಅದು ಆಗಿದೆ ಸರ್, ಅದು ಲಹರಿ ಮ್ಯೂಸಿಕಲ್ ಕೂಡ ಇದೆ, ಟಿ ಸೀರೀಸ್ ಅಲ್ಲಿ ಇದೆ, ನಮ್ದು ಎ ವಿ ಕಂಪ್ನಿಲಲ್ಲಿ ಕೂಡ ಇದೆ ಸರ್. ಅದು
1: ಅಪ್ಕಮಿಂಗ್ ಏನು ಪ್ಲಾನ್ ಪ್ರಾಜೆಕ್ಟ್ಸ್
0: ಇದೆ ಸರ್? ಅಪ್ಕಮಿಂಗ್ ಅಲ್ಲಿ ಈಗ ರೀಸೆಂಟ್ ಆಗಿ ನಡೀತಾ ಇದೆ ಸರ್, ಪ್ರಾಜೆಕ್ಟ್ ನಡೀತಾ ಇದೆ, ಬ್ಯಾಕಪ್ ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ಇವಾಗ, ಅದೇ ಒಂದು 3-4 ಡೇಸ್ ಅಲ್ಲಿ ಹೋಗಿ ರೆಕಾರ್ಡ್ ಮಾಡೋದಿದೆ ಸರ್. ಅದು ಅಂದ್ರೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ ಸರ್. ಅದು ಸಾಂಗ್ ಇದೆ ಸರ್, ಸಾಂಗ್ ಎಸ್ ಸರ್, ಆಲ್ಬಮ್ ಸಾಂಗ್ ಇದೆ, ಅದೇ ನಾವು ಎಷ್ಟಾಗುತ್ತೆ ಅಷ್ಟು ನಾವೇ ಮಾಡ್ಕೋಬೇಕು ಅಂತ. ಅದ್ರ ಜೊತೆಗೆ ಈ ಟ್ರ್ಯಾಕ್ ಅಲ್ಲಿ ಬಂದ್ಬಿಟ್ಟು ಯಾರಿಗೆ ದೊಡ್ಡ ಆರ್ಟಿಸ್ಟ್ ಕೈಯಿಂದ ಹಾಡಿಸ್ಬೇಕಂತ ಪ್ಲಾನ್ ಇದೆ. ಅದ್ರ ಜೊತೆಗೆ ಇದ್ರಲ್ಲಿ ಪಾರ್ಟಿಸಿಪೇಟ್ ಓನ್ಲಿ ಲೀಡ್ ಆಗಿ ನಾನು ಮಾಡ್ತೀನಿ, ಬಟ್ ಒಂದು 5-6 ಸೆಕೆಂಡ್ ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾರೆ, ಅಂದ್ರೆ ಯಾರಾದ್ರೂ ಒಬ್ರು ಆಕ್ಟರ್ಸ್ ಕಂಪಲ್ಸರಿ ಬರ್ತಾರೆ. ಎಸ್ ಎಸ್ ಎಸ್ ಆಗಿದೆ ಸರ್, ಬಟ್ ಅಪ್ಕಮಿಂಗ್ ಅಲ್ಲಿ ನಾನು ಕೊಡ್ತೀನಿ ಸರ್ ಅದನ್ನು. ಎಸ್, ಖಂಡಿತವಾಗ್ಲು.
1: ಈಗ ಕೊನೆಯದಾಗಿ ಇಷ್ಟೆಲ್ಲ ಮಾತನಾಡುವಾಗ ಈ ಥರದ ವೇದಿಕೆ ಮಾಡುವಾಗ ಅಭಿವರ್ಧನ ಸಂಪರ್ಕಿಸಬೇಕು ಅಥವಾ ಲಿಂಕ್ಸ್ ಊರಲ್ಲಿ ಅವ್ರು ಎಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಇರ್ತದೆ. ಸೊ ನಿಮ್ಮ ಸಂಪರ್ಕ ಸಂಖ್ಯೆ, ನಿಮ್ಮ ವಿಳಾಸ ಏನಾದರೂ ಹೇಳ್ಬೋದಾ
0: ಸರ್? ಇಲ್ಲಿ ಲಿಂಕ್ಸೂರು ಸರ್, ನಾನು ಲಿಂಕ್ಸೂರಲ್ಲಿ ಅರುಣ ಐಸ್ ಕ್ರೀಮ್ ಮದರ್ ಟ್ಯಾಂಕ್ ಗುಲ್ಬರ್ಗ ರೋಡ್ ಮದರ್ ಟ್ಯಾಂಕ್ ಹತ್ರ ಸರ್, ಅರುಣ ಐಸ್ ಕ್ರೀಮ್ ಮೇಲ್ಗಡೆ ಸ್ಟುಡಿಯೋ ಇರೋದು ಸರ್ ನಂದು.
1: ನಿಮ್ಮ ಫೋನ್ ಸಂಖ್ಯೆ?
0: ಫೋನ್ ನಂಬರ್ ಸರ್? ಓಕೆ ಸರ್, 9 7 8 2 9 5 2 9 5 4 5 2 9 7 8 2 9 5 4 5 2 9.
1: ಕೇಳಿದ್ರೆ ಕೇಳಿದ್ರಲ್ಲ, ಅಭಿವರ್ಧನ್ ಕಷ್ಟ ಮತ್ತು ನಷ್ಟಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಒಂದು ಅದ್ಭುತವಾದ ಸ್ಟುಡಿಯೋವನ್ನು ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಹುಡುಗರನ್ನ ಇಂಪ್ರೂವ್ ಮಾಡ್ತಿದ್ದಾರೆ ಇಂತಹ ಒಂದು ಪ್ರದೇಶದಲ್ಲಿ. ಸೊ ತಮ್ಮದೇ ಆದಂಥ ವರ್ಚಸ್ಸು ಇಟ್ಕೊಂಡು ಬೆಳೆದಂಥ ಯುವಕ, ಇನ್ನಷ್ಟು ವಯಸ್ಸಿದೆ, ಹುಮ್ಮಸ್ಸಿದೆ, ಆಸಕ್ತಿ ಇದೆ, ಅದಕ್ಕೆ ಪ್ರೋತ್ಸಾಹಿಸುವಂಥ ಕೈಗಳು ಕೈ ಜೋಡಿಸಿದರೆ ಖಂಡಿತ ಒಂದಲ್ಲ ಒಂದು ದಿನ ಅವ್ರೇನು ಹೇಳಿದ್ರು ಡಿ ಕೆ ಎಸ್ ಮಾಡಬೇಕು ಅಂತ. ಈ ಡ್ಯಾನ್ಸ್ ಕರ್ನಾಟಕ ಸ್ಟ್ರಗಲ್ಸ್ ಅಂತೇಳಿ ಏನು ಇಟ್ಕೊಂಡಿದ್ದಾರೆ, ಆ ಹೆಸರಲ್ಲೇ ಇದೆ, ಒಂದು ಸ್ಪಾರ್ಕ್ ಇದೆ. ಅದನ್ನು ಯಾರಾದರೂ ಮುಂದೆ ಬಂದು ಆಸಕ್ತಿ ಇದ್ದಂಥವ್ರು ಒಂದು ವೇದಿಕೆ ಒದಗಿಸ್ಕೊಟ್ಟು ಅಥವಾ ಅವರಿಗೆ ಕೈ ಜೋಡಿಸಿದ್ರೆ ಖಂಡಿತ ಇಂಥ ಒಂದು ಕೆಲಸವನ್ನು ಇಂಥ ಡ್ಯಾನ್ಸರ್ಸ್ ಎಲ್ಲರೂ ಸೇರಿ ಮಾಡ್ತಾರೆ ಅನ್ನುವಂಥ ಮತನ ಹೇಳ್ತಾ, ಮತ್ತು ಮತ್ತಷ್ಟು ಅಭ್ಯುದಯವಾಗಲಿ ಅವರ ಡ್ಯಾನ್ಸ್ ಏನು ಸ್ಟುಡಿಯೋ ಇಟ್ಕೊಂಡಿದ್ದಾರೆ ಅದು ಅಭ್ಯುದಯವಾಗಲಿ, ಆರ್ಥಿಕವಾಗಿ ಮತ್ತು ಸ್ಪರ್ಧೆಗಳಿಗೆ ವೇದಿಕೆಗಳು ಇನ್ನಷ್ಟು ಸಿಗಲಿ ಅಂತ ನಾವು ಆಕಾಶವಾಣಿ ಪರವಾಗಿ ಹಾರೈಸ್ತೇವೆ. ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ನೀವು ಪಟ್ಟಂಥ ಶ್ರಮ ಮತ್ತು ಶ್ರಮದಿಂದ ಯಾವ ಹಂತಕ್ಕೆ ಬಂದಿದ್ದೀನಿ ಅನ್ನುವಂಥದ್ದು ಹೇಳಿದ್ರಲ್ಲ, ಅದು ಸಾಧನೆ ಅನ್ನುವಂಥದ್ದು. ಸೊ ನಿಮ್ಮ ಸ್ವಯಂ ಉದ್ಯೋಗ ನಿಮ್ಮ ಸ್ವಯಂ ಆಸಕ್ತಿ ಮತ್ತು ಶಕ್ತಿಯನ್ನು ಸೃಷ್ಟಿಸ್ತದೆ ಅನ್ನೋದಕ್ಕೆ ನೀವು ಸಾಕ್ಷಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
3: ಸಂದರ್ಶಕರು ವೆಂಕಟೇಶ್ ಹೂಗಾರ್.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳು, 6:15 ಗ್ರಾಮದರ್ಶಿಯಲ್ಲಿ ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿರಬೆಂಚಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. 7:20 ಜನಪದ ಗೀತೆಗಳಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೆರೆ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಹೈವಳಿಯಪ್ಪ, ಕರಿಯಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳು. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನ. 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ.

ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ತುರುವನೂರು ಮಲ್ಲಿಕಾರ್ಜುನ್ ಎಂವಿ ಅವರಿಂದ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿಗೀತೆ ಪೂರ್ತಿ ನರಸಿಂಹಾಚಾರ್ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 6:45 ಜನಪದ ಗೀತೆಗಳು ಜಿವಿ ಅತ್ರಿ, ಸಿವಿ ಅಶ್ವಥ್ ಮತ್ತು ಸಂಗಡಿಗರಿಂದ, 7:15 ಭಾವಗೀತೆಗಳು ಪ್ರಕಟಣೆಗಳು, 7:30, 7:45 ಚಿತ್ರಗೀತೆಗಳು, 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ, 9:00 ಪ್ರಕಟಣೆಗಳು, ಭಾವಗೀತೆಗಳ ಕಾರ್ಯಕ್ರಮ 9:05, 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ, 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ನಿಲಯದ ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಮತ್ತು ಪೊನ್ನಂಪೇಟೆ ಬಾಳೆ ಅಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು, ನಿರ್ವಹಣೆ ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, 12:30 ಪ್ರಕಟಣೆಗಳು, 12:35 ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ, 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ, ವಿಷಯ ಪಿಎಂ ವಿಕಸಿತ್ ಭಾರತ್ ಜಿ ರ್ಯಾಮ್ ಜಿ ಮಿಷಿನ್, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 3:00 FM 101.3 ಕಂಪನಾಂಕದ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವವಂಡಿ, ಗಾಯಕರ ಜೊತೆ ಬದುಕಿನ ಕತೆ, ಭಾಗವಹಿಸುತ್ತಾರೆ ಕರಾಬದಿನಿಯ ದೊಡ್ಡಬಸಯ್ಯ ಶಾಸ್ತ್ರಿ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, 6:10 ಪ್ರಕಟಣೆಗಳು, 6:15 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ, 7:20 ಜಾನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರಮಪ್ಪ ಹಾಗೂ ಸಂಗಡಿಗರಿಂದ ಡಪ್ಪಿನಾಟದ ಪದಗಳು, 7:45 ಹಿಂದಿ ಚಿತ್ರಗೀತೆಗಳು, 8:30 ಜಾನಪದ ಸಂಗೀತದಲ್ಲಿ ರಾಯಚೂರಿನ ಸಿ ಅಯ್ಯಲೇಶ್ವರ ಮಹಾದೇವರು ಸುಕ್ಷೇತ್ರ ಒಡವಟ್ಟಿಯ ಅಯ್ಯಪ್ಪ ಕೆಬಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಭವತಿ ಭಿಕ್ಷಾಂತೇಹಿ, ರಚನೆ ಆನಂದ್, ರೇಡಿಯೋಗೆ HS ಪಾರ್ವತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ MD ರಾಮನಾಥನ್ ಅವರ ಹಾಡುಗಾರಿಕೆ, 10:30 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ದಿನ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಕೇಳಿದರೆ ರಾತ್ರಿ 8:30 ಜನಪದ ಸಂಗೀತದಲ್ಲಿ ಹುಲಿಹೈದರ ಗ್ರಾಮದ ಹೈವಳಿಯಪ್ಪ ಕರಿಯಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು ಆಲಿಸುವಿರಿ. ಈ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, ನಂತರ 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನ, ನಂತರ 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹಲೋ
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
6: ಮತ್ತೆ?
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
8: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
7: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2 ಲಕ್ಷ
9: ಏನಾಯ್ತಪ್ಪ?
8: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
7: ಅರೆ,
8: ಕಟ್ ಮಾಡಿದ್ರು.
9: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
8: ಫ್ರಾಡ್?
9: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
8: ಹಣ ಕಳ್ಕೊಳ್ತೀರಾ.
10: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
11: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಕಲಮಲ ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಈ ಗ್ರಾಮದಲ್ಲಿನ ಒಂದು ಜನಸಂಖ್ಯೆ, ಜನಜೀವನ, ಮನೆಗಳ ವ್ಯವಸ್ಥೆ, ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನಾಗಬೇಕಾಗಿದೆ, ಯಾವ ರೀತಿ ಸೌಲಭ್ಯಗಳಿವೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಶೈಕ್ಷಣಿಕ ವ್ಯವಸ್ಥೆ, ಸಂಘ ಸಂಸ್ಥೆಗಳು, ಹೀಗೆ ಒಟ್ಟಾರೆಯಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಶ್ರೀ ಕರಿಯಪ್ಪ ತಾತನ ದೇವಸ್ಥಾನದ ಅರ್ಚಕರು ಮಹಾಲಿಂಗ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಈ ಊರಾಗ ಎಷ್ಟದ್ರೆ ಜನಸಂಖ್ಯೆ?
1: 4,500 to 5,000 ಜನಸಂಖ್ಯೆ ಇದೆ ಸರ್. ಇಲ್ಲಿ
0: ಮನೆಗಳೆಷ್ಟವ್ರೆ?
1: 3,500 to 4,000 ತನಕ ಮನೆಗಳಿದಾವೆ ಸರ್.
0: ಹೋಬಳಿ ಯಾವ್ದು ಬರ್ತದ್ರಿ?
1: ಕಲ್ಮಲ ಹೋಬಳಿ ಸರ್, ಇದು ಗ್ರಾಮ ಪಂಚಾಯತ್ ಕಲ್ಮಲ ಸರ್.
0: ಈ ಗ್ರಾಮ ಪಂಚಾಯತಿಗೆ ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳು ಒಳಪಡ್ತಾವ್ರಿ?
1: ಒಂದು ಸಿದ್ದನಗರ ಕ್ಯಾಂಪ್, ಒಂದು ಮಾರ್ಯಮ್ಮ ಕ್ಯಾಂಪ್,

0: ಒಂದು ವಿಜಯನಗರ ಕ್ಯಾಂಪು, ಒಂದು ಉನ್ಸಲ್ವುಡ ಅಂದ್ರೆ ಸಾತ್ ಮೈಲ್ ಕ್ರಾಸ್, ಇಷ್ಟು ಗ್ರಾಮ ಪಂಚಾಯತಿ ಒಳಪಡ್ತದೆ
1: ಸರ್. ಪಂಚಾಯತಿಗೆ ಒಟ್ಟು ಎಷ್ಟು ಜನ ಸದಸ್ಯರು ಇದಾರೆ ರೀ?
0: 14 ಜನ ಸದಸ್ಯರು ಇರ್ಬೇಕು ಸರ್, ಗ್ರಾಮ ಪಂಚಾಯತ್ ಸದಸ್ಯರು. ನಮ್ಮೂರಾಗ 12 ಜನ ಇದಾರೆ ಸರ್.
1: ಇಲ್ಲಿ ವಾರ್ಡ್ಗಳು ಏನಾದರೂ ಇದಾವೆ ರೀ?
0: 5 ವಾರ್ಡ್ ಇದೆ ಸರ್, ಕಲ್ಮಲ ಹೋಬಳಿಯಾಗ 5 ವಾರ್ಡ್ ಸರ್, ಗ್ರಾಮ ಪಂಚಾಯತಿ ವಾರ್ಡ್.
1: ಇಲ್ಲಿ ಜನಜೀವನ ಹೆಂಗದ್ರಿ, ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರ
0: ಸರ್? ಉದ್ಯೋಗ ಫಸ್ಟು ಕೃಷಿ, ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು, ಮತ್ತೆ ಅವ್ರದೇ ಆದಂತ ಒಂದು ಬಿಸಿನೆಸ್, ಹೋಟೆಲ್ಗಳು ಅಂಗಡಿಗಳು ಇದಾವೆ ಸರ್.
1: ಮನೆಗಳ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗದ್ರಿ?
0: ಕೆಲವೊಬ್ರು RCS ಕಟ್ಕೊಂಡಾರ ಸರ್, ಕೆಲವೊಬ್ರು ಹಳೆ ಮನೆ ಅದಾವ, ಕೆಲವೊಬ್ರು ಜೋಪಡಿ ಅದಾರ, ಕೆಲವೊಂದು ಸೆಡ್ ಹಾಕೊಂಡು ಹೋಗಿದಾರ. ಹಂಗಾಗಿ ಅವ್ರವ್ರ ಅನುಕೂಲಕ್ಕೆ ಇದ್ದು ಮಟ್ಟಿಗೆ ಚೆನ್ನಾಗದಾವ ಕಲ್ಮಲ. ಇಲ್ಲಿ ಕಲ್ಮಲದಾಗ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಸೂಪರ್ ಇದೆ ಸರ್, ಚೆನ್ನಾಗಿದೆ, ಅಲ್ಲಿ ಯಾವುದೇ ತೊಂದರೆ ಇಲ್ಲ.
1: ಓಣೆಗ ರಸ್ತೆಗಳು ಹೆಂಗವ್ರಿ?
0: ಎಲ್ಲ CC ರೋಡ್ ಆಗ್ಯಾವ ಸರ್, ಕೆಲವೊಂದು ತಲೆ ಚೆನ್ನಾಗ್ಯಾವ ಸರ್, ಎಲ್ಲ CC ರೋಡ್ ಆಗ್ಯಾವ. ಮತ್ತೆ ಚರಂಡಿಗಳು ಸ್ವಲ್ಪ ಪ್ರಾಬ್ಲಮ್, ಇಲ್ಲಿ ಸ್ವಲ್ಪ ಓಣೆಗೆ ಆಯಿತು, ಹೊರಗಡೆ ಆಯಿತು, ನೀರಿನ ವ್ಯವಸ್ಥೆ ಬಂದು ಉಳ್ಕೊಂಡು ಹಂಗೆ ನಿಂತ್ಕೊಂಡ್ಬಿಡ್ತಾವ, ಅದ್ರ ಉಪಯೋಗಿಸ್ಕೊಂಡ್ಬಿಡ್ತಾರ ಹೊರತು ಜಾಸ್ತಿ ಆ ಕಡೆ ಎಲ್ಲಿಗೆ ಹೋಗ್ತಿಲ್ಲ, ಅಲ್ಲೇ ನಿಂತು ಅಲ್ಲಿ ನಿಂತಿರ್ತಾವೆ. ಜನ ಸಣ್ಣ ಮಕ್ಕಳಿಗೆ ತ್ರಾಸು ಜಾಸ್ತಿ, ಸೊಳ್ಳೆಗಳು ಜಾಸ್ತಿ, ಹಂಗಾಗಿ ಅದು ಚರಂಡಿದೇ ಒಂದು ಪ್ರಾಬ್ಲಮ್ಸ್, ಮತ್ತೇನಿಲ್ಲ.
1: ಶೌಚಾಲಯ ವ್ಯವಸ್ಥೆ ಹೆಂಗದ್ರ ವ್ಯವಸ್ಥೆ?
0: ಶೌಚಾಲಯ ಸರ್ ಯಾರ ಮನೆಗೆ ಅವರು ಈಗ ಆಲ್ಮೋಸ್ಟ್ ಅಲ್ಲೂ 70% ಶೌಚಾಲಯ ಮಾಡ್ಕೊಂಬಿಟ್ಟಾರೆ ಸರ್, ಇನ್ನ 30% ಇಲ್ಲ. ಹಂಗಾಗಿ ಹೊರಗಡೆ ಹೋಗ್ತಾರೆ, ಅದೊಂದು ಇನ್ನೊಂದು 30% ಪಂಚಾಯತಿ ಕಡೆಯಿಂದ ಅನುಕೂಲ ಮಾಡಿಕೊಟ್ರೆ ಸೂಪರ್ ಆಗಿಬಿಡ್ತು.
1: ಮತ್ತೆ ಇಲ್ಲಿ ಸೌಲಭ್ಯಗಳು ಏನೇನವ ರೀ? ಅಂಚೆ ಕಚೇರಿ ಆಗಲಿ, ಬ್ಯಾಂಕ್ಗಳಾಗಲಿ, ಆಸ್ಪತ್ರೆ, ನ್ಯಾಯಬೆಲೆ ಅಂಗಡಿ?
0: 4 ನ್ಯಾಯಬೆಲೆ ಅಂಗಡಿ ಅದಾವೆ ಸರ್, ಮತ್ತೆ 2 ಬ್ಯಾಂಕ್ ಅದಾವೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಒಂದು, ಅಂಚೆ ಕಚೇರಿ ಒಂದಿದೆ ಸರ್, ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸರ್, 2 ಹಾಸ್ಪಿಟಲ್ ಇದಾವೆ, ಪ್ರೈವೇಟ್ ಮೆಡಿಕಲ್ ಇದಾವೆ.
1: ಈ ಕೃಷಿ ಪತ್ತಿನ ಸಹಕಾರ ಸಂಘ ಸೊಸೈಟಿ ಬ್ಯಾಂಕ್ ಇದೆ,
0: ಒಂದದ ಸರ್, ಮತ್ತೆ ಎಣ್ಣೆ ಬೀಜ ಬೆಳೆಗಾರರ ಸಂಘ 2 ಅದಾವ ಸರ್.
1: ಮತ್ತಿನ ಶಾಲೆಗಳು ಎಷ್ಟವ್ ಇಲ್ಲಿ?
0: ಒಂದು ಜ್ಞಾನ ಭಾರತಿ ಪ್ರೈವೇಟ್ ಸ್ಕೂಲ್ ಸರ್, ಪ್ರೈಮರಿ 3 ಅದಾವ ಸರ್. ಇಲ್ಲಿ
1: ಹೆಂಗದ್ರಿ ಶಾಲೆ ವ್ಯವಸ್ಥೆ, ಎಲ್ಲ ಅನುಕೂಲ ಅದನ?
0: ಅನುಕೂಲ ಸರ್, ಚೆನ್ನಾಗದ, ಪರವಾಗಿಲ್ಲ, ಹುಡುಗರು ಚೆನ್ನಾಗಿ ಹೋಗ್ತಾರಲ್ಲ, ಚೆನ್ನಾಗಿರ್ತಾರೆ ಸರ್.
1: ಸಾಕ್ಷರತೆ ಪ್ರಮಾಣ ಎಷ್ಟದ್ರಿ?
0: ಈಗ 2001 ಈಗ ನೋಡ್ರಿ ಸರ್, 80% ಅದ ಸರ್. ಈಗ
1: ಸರ್ಕಾರಿ ಉದ್ಯೋಗ ಮಾಡೋರು ಇದಾರ್ರಿ?
0: ಕಾರ್ಮಿಕ ಇಲಾಖೆದಾಗ ಅದಾರ ಸರ್, ಹೆಲ್ತ್ ಡಿಪಾರ್ಟ್ಮೆಂಟಾಗೂ ಅದಾರ, ಮತ್ತೆ ಕಂದಾಯ ಇಲಾಖೆದಾಗೂ ಅದಾರ, ನೀರಾವರಿ ಡಿಪಾರ್ಟ್ಮೆಂಟಾಗೂ ಅದಾರ.
1: ಮತ್ತೆ ಇಲ್ಲಿ ಕಲಾವಿದರು ಇದಾರ್ರಿ? ಭಜನೆ, ನಾಟಕ, ಬಯಲಾಟ ಮಾಡುವಂಥವ್ರು
0: ಇದಾರೆ ಸರ್. ಕಲ್ಮಲ್ದಾಗ ಫಸ್ಟ್ ಇರೋದೇ ಕಲ್ಮಲ್ ಅಂತ ಹೆಸರು ಬಂದಿದೆ ಕಲಾವಿದರಿಗೆ, ಕಲ್ಮಲ್ ಅಂತ ಬಂದಿರೋದೆ ಕಲಾವಿದ್ರ ಸಲುವಾಗಿ. ಇಲ್ಲೇ ಕಲಾವಿದ್ರ ಜಾಸ್ತಿ ಜನ ಇದ್ದಾರೆ ಸರ್, ಬಯಲು ನಾಟಕ ಆಡ್ತಾರೆ, ಮತ್ತು ನಾಟಕಗಳು ಮಾಡಿಸ್ತಾರೆ. ಶನಿವಾರ, ಸೋಮವಾರ, ಮಂಗಳವಾರ ಭಜನೆ ಕಾರ್ಯಕ್ರಮ ಇರುತ್ತೆ ಸರ್ ನಮ್ಮೂರು ದೇವಸ್ಥಾನಗಳಲ್ಲಿ, ಕರಿಯಪ್ಪ ತಾತನ ದೇವಸ್ಥಾನದಲ್ಲಿ, ಮಾರಿಯಮ್ಮವ ದೇವಸ್ಥಾನದಲ್ಲಿ, ಆಂಜನೇಯ ದೇವಸ್ಥಾನದಲ್ಲಿ. ಪ್ರತಿ ವಾರಕ್ಕೆ 3 ಟೈಮ್ ಭಜನೆ ಕಾರ್ಯಕ್ರಮ ನಡೀತೇವೆ ಸರ್. ಇಲ್ಲಿ
1: ಎಷ್ಟವ್ರಿ ದೇವಸ್ಥಾನಗಳು ಈ ಊರಾಗ?
0: ಒಂದು 35-40 ದೇವಸ್ಥಾನ ಅದಾವೆ ಸರ್.
1: ದೊಡ್ಡ ದೇವಸ್ಥಾನ, ಪ್ರಸಿದ್ಧವಾದ ದೇವಸ್ಥಾನ ಅಂದ್ರೆ ಕರಿಯಪ್ಪ ತಾತನ ದೇವಸ್ಥಾನ?
0: ಕರಿಯಪ್ಪ ತಾತನ ದೇವಸ್ಥಾನ ಸರ್.
1: ಹೆಂಗ್ರಿ ಇದು ದೇವಸ್ಥಾನ, ಎಷ್ಟು ವರ್ಷಗಳಿಂದ ಅದ, ಇದರ ಇತಿಹಾಸ ಏನಾದರೂ ತಿಳಿಸ್ತೀರ?
0: ಇವು ಕರಿಯಪ್ಪ ತಾತ ಅಂತೇಳಿ ಒಬ್ಬ ಮಾನವರು, ಅವರು ವಾರ್ಡ ಪುರುಷರು. ಇವರು ಬಂದುಬಿಟ್ಟು ಅಚ್ಚಳ್ಳಿ, ಸಿರುಗುಂಪ ತಾಲೂಕು, ಬಳ್ಳಾರಿ ಡಿಸ್ಟಿಕ್ ಅಚ್ಚಳ್ಳಿಯಿಂದ ಅಲ್ಲಿ ಪವಾಡ ತೋರಿಸಿ ಶಾಪಕ್ಕೆ ಮೋಕ್ಷ ಆಗಿ ನಾರದಗಡ್ಡೆಗೆ ಬರ್ತಾರೆ. ನಾರದಗಡ್ಡೆಯಿಂದ ಸೀದಾ ಇಲ್ಲಿಂದ ಕಲ್ಮಲ ಗ್ರಾಮದಿಂದ ಒಬ್ಬ ಭಕ್ತ ಪ್ರತಿ ವರ್ಷ ಭತ್ತ ಒಯ್ತಿರ್ತಾನೆ ನಾರದಗಡ್ಡೆ ಚನ್ನಬಸವೇಶ್ವರ ಮಠಕ್ಕೆ. ಅಲ್ಲಿಂದ ನೋಡಪ್ಪ ಈತ ನಿಮ್ಮ ಮನೆಗೆ ಸೇರ್ಬೇಕು ಅಂತೇಳಿ ಅಲ್ಲಿ ಚನ್ನಬಸವೇಶ್ವರ ಮಠದಿಂದ ಇಲ್ಲಿ ಕಲ್ಮಲ ಗ್ರಾಮಕ್ಕೆ ಕರಿಯಪ್ಪ ತಾತನವ್ರು ಬಂದು ಇಲ್ಲಿ ಒಕ್ಕಲ್ತನ ಅಂದರೆ ಉಳೋದು, ನಾಟಿ ಮಾಡೋದು, ಜೋಳ ಬಿತ್ತೋದು, ಹತ್ತಿ ಬಿಡಿಸೋದು, ಇದೆಲ್ಲ ಮಾಡ್ಕೊಂಡು ಕಾಯಕ ಯೋಗಿ ಮಾಡ್ಕೊಂಡು ಈ ಥರ ಪವಾಡ ಪುರುಷರಾಗಿ ಇಲ್ಲಿ ನೆನೆಸ್ಯಾರ ಸರ್ ಕಲ್ಮಲ್ದಾಗ.
1: ಯಾವ ರೀತಿಯಾಗಿ ಜಾತ್ರೆ ಆಗ್ತದೆ, ಯಾವಾಗ ಆಗ್ತದೆ?
0: ಶ್ರಾವಣ ಮಾಸ 1 ಜಾತ್ರೆ ಸರ್, ಇದು ಶ್ರಾವಣ ಮಾಸದಾಗ 1 ನಡೆಯುವಂಥ ಜಾತ್ರೆ. ಅತಿ ಹೆಚ್ಚು ಕಾಯಿ ಹೊಡೆಯುವ ಪ್ರಸಿದ್ಧಿ ಆದಂಥ ದೇವಸ್ಥಾನ ನಮ್ಮ ಕಲ್ಮಲ ಕರಿಯಪ್ಪ ತಾತನ ದೇವಸ್ಥಾನ. ಅತಿ ಹೆಚ್ಚು ಕಾಯಿ ಹೊಡಿತಾರೆ, 1 3.5-4 ಲಕ್ಷ ಕಾಯಿ ಹೊಡಿತಾರೆ ಈಗ. ಅದು ವಿಶೇಷ ಅಂದ್ರೆ ನೋಡು ಸರ್, ಇಲ್ಲಿನ ಹಾವು ಕಚ್ಚಲಿ, ಚೋಳು ಕಡ್ಲಿ, ಯಾವುದೇ ವಿಶೇಷ ಅಂದ್ರೆ ನಾಗ ಶರ್ಪದುಣ್ಣಾಗಲಿ ಯಾವುದೇ ಇರಲಿ, ಈಗ ನಾ ಮನೆಯಾಗ ಹಾವು ಬಂದ್ರೂ ಇತನಲ್ಲಿ ಬಂದು 2 ಕಾಯಿ ಆಧಾರ ಒಯ್ದು ಮುರುಮುಲೆ ಹಾಕಿದ್ರೆ ಯಾವುದೇ ಕಾಣೋದಿಲ್ಲ. ಎಲ್ಲೇ ಯಾವ ಕಚ್ಚಿದ್ರು ಇತ್ತೊಂದು ಆಧಾರ ಹಚ್ಚಿಬಿಟ್ರೆ ಕಡಿಮೆ ಆಗಿಬಿಡುತ್ತೆ.
1: ಈಗಲೂ ನಡೀತದ್ರಿ ಅದು?
0: ಈಗಲೂ ನಡೀತದೆ ಸರ್, ಈಗಲೂ ಸತ್ಯವಾದಂಥ ಅದು ಗುಡಿಯಾಗ ಹೋಗಿ ನಮಸ್ಕಾರ ಮಾಡಿ 5 ಪ್ರದಕ್ಷಿಣೆ ಹಾಕಿ ಅಲ್ಲಿನ ಭಸ್ಮ ತಗೊಂಡು ಹಚ್ಕೊಂಡು ನೀರನ್ನ ಕಲಿಸಿ ಹಚ್ಕೊಂಡ್ಬಿಟ್ರೆ ಯಾವುದೇ ವಿಷಯ ಇರಲಿ ಒಂದು ಕ್ಷಣದಲ್ಲಿ ಇಳಿದೋಗುತ್ತೆ ಸರ್.
1: ಸುಮಾರು 8 ವರ್ಷಗಳಿಂದ ಇರ್ಬೋದು ರೀ ಇದೆ?

0: ದೇವಸ್ಥಾನ
1: 250-300 ವರ್ಷಗಳ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಇದು ಐಕ್ಯ ಆದಂತ 250-300 ವರ್ಷಗಳಿಂದನೇ ನಡ್ಕಂತ ಬರ್ತಾ ಇದೆ ಸರ್. ಇಲ್ಲಿ ಅವ್ರ ವಂಶಸ್ಥರು ನಾವೇ ಸರ್, ಎಲ್ಲರು ಒಂದು 35-40 ಜನ ಇದೀವಿ ಸರ್ ವಂಶಸ್ಥರು. ಹಂಗೆ ವಂಶ ಬೆಳಕಂತ ಬಂದ ಸರ್ ಕರಿಯಪ್ಪ ತಾತನ ವಂಶಸ್ಥರು. ನಾವು ನಮ್ಮ ತಾತನವ್ರು 5 ಮಂದಿ ಸರ್. 5 ಮಂದಿ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಅರ್ಚಕರ್ ಮಾಡಿ ಪೂಜೆ ತನಕ ಬರ್ತಾ ಇದ್ರಿ. ಇಲ್ಲಿ ನಿತ್ಯ ದಾಸೋಗ ಇರ್ತದ, ನಿತ್ಯ ಪೂಜೆ ಪುನಸ್ಕಾರ ಇರ್ತದ, ಸೋಮವಾರ ವಿಶೇಷ ಪೂಜೆ ಇರ್ತದ, ಮತ್ತು ಪ್ರತಿ ಸೋಮವಾರ ಭಜನೆ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ಸೋಮವಾರ.
0: ಇಲ್ಲಿ ಜಾತ್ರೆ ಉತ್ಸವಗಳು ಯಾವ ರೀತಿ ಆಗ್ತಾವ್ರಿ?
1: ನಾಗರ ಅಮಾವಾಸ್ಯ ದಿನ ತುಂಗಭದ್ರ ನದಿಯಿಂದ ತಗೊಂಡ್ಬರ್ತೀವಿ ರೀ. ಪಾದಯಾತ್ರೆ ತಗೊಂಡು ಬಂದು ಅಮಾವಾಸ್ಯ ಸಾಯಂಕಾಲ ಕರಿಯಪ್ಪ ತಾತನ ಗದ್ದೆಗೆ ಮಹಾರುದ್ರಾಭಿಷೇಕ ಮಾಡ್ತೀವಿ. ಅದಾದ ಮೇಲೆ ಪಂಚಮಿ ದಿನ ಉಚ್ಚಯ್ಯ ಜರುಗ್ತದೆ. ಆಮೇಲೆ ಚೌತಿ ದಿನ ಮಹಾರಥೋತ್ಸವ ನಡೆಸ್ತದೆ. ಪ್ರತಿ ಸೋಮವಾರ ವಿಶೇಷವಾಗಿ ಈಗ ಹೊಸದು ನೂತನ ಬೆಳ್ಳಿ ರಥವನ್ನು ಎಳಿಬೇಕೆಂಬುದು ಈಗ ಹೊಸದೊಂದು ಮಾಡ್ಕೊಂಡ್ವಿ ಸರ್.
0: ಇಲ್ಲಿ ದೇವಸ್ಥಾನದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಬಂದು ಭಕ್ತರಿಗೆ ವಸತಿ ವ್ಯವಸ್ಥೆ ಆಗಲಿ ಹೇಗಿದೆ ರೀ?
1: ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಇದೆ, ಮತ್ತು ಉಳ್ಕೊಂಬಕ್ಕ ಹೊಸ ರೂಮ್ಗಳಾಗ್ಯಾವ, ಯಾತ್ರೆ ನಿವಾಸ ಅದ, ಮತ್ತು ಗುಡಿಯಾಗೂ ಮಲ್ಕೆ ಅಂತಾರ, ಮತ್ತು ಕುಡಿಯ ನೀರಿನ ವ್ಯವಸ್ಥೆ, ಬಂದು ಉಳ್ಕೊಂಬವರಿಗೆ ಸ್ನಾನಕ್ಕೆ ಸ್ನಾನದ ರೂಮ್ ಅದಾವ, ಮತ್ತು ಆರೋ ಪ್ಲ್ಯಾಂಟ್ ಅದಾಗಲಿ, ಕುಡಿಯ ನೀರಿನ ವ್ಯವಸ್ಥೆ ಏನು ಸಂಪೂರ್ಣ ಅದ ಸರ್. ದೇವಸ್ಥಾನದಲ್ಲಿ ಯಾವುದೇ ತೊಂದರೆ ಇಲ್ಲ.
0: ಮತ್ತು ಈ ಊರಾಗ ಈ ಮಸೀದಿಗಳಾಗಲಿ ಚರ್ಚ್ಗಳು?
1: ಮಸೀದಿ ಅದ ಸರ್, ಮಸೀದಿ ಪ್ರತಿ ಶುಕ್ರವಾರ ಮತ್ತು ಮುಂಜಾನೆ ನಮಾಜ್ ಮಾಡ್ತಾರೆ. ಮಸೀದಿ ಅದ, ಅವರು ಅವ್ರದ್ದಾದಂಥ ಅವ್ರ ಧರ್ಮದಿಂದ ನಡೀಕಂತ ಉಂಟು, ಚರ್ಚ್ ಇಲ್ಲ.
0: ಚೆನ್ನಾಗಾಗಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಇನ್ನೂ ಏನೇನು ಆಗ್ಬೇಕು ರೀ
1: ಸರ್? ಇನ್ನೂ ಅಭಿವೃದ್ಧಿ ಆಗ್ಬೇಕಂದ್ರೆ ಚೆನ್ನಾಗಿ ಚರಂಡಿ ಫಸ್ಟು, ಪ್ರತಿಯೊಂದು ತಲೆ. ಈಗ ಮಳೆ ಬಂತಂದ್ರೆ ಎಲ್ಲಿ ಬಂತಲ್ಲೇ ನೀರು ನಿಂತ್ಕೊಂಡು ವಯಸ್ಸಾದ್ರೆ ದಾಟೋಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್. ಅದೊಂದು ಸ್ವಲ್ಪ ಚೆನ್ನಾಗಾಗಬೇಕು. ಮತ್ತು ಈ ಸ್ಕೂಲು ಸ್ವಲ್ಪ ಚೆನ್ನಾಗಾಗಬೇಕು. ಎಲ್ಲ ತಲೆ ಸ್ಕೂಲ್ ನೋಡಿದ್ರೆ ಈ ಸ್ಕೂಲ್ ನೋಡಿಬಿಟ್ರೆ ಸ್ವಲ್ಪ ಏನೋ ಒಂಥರ ಅನಿಸ್ಬಿಡ್ತದೆ. ಸ್ಕೂಲಾಗಿ ನೋಡಿರಿ, ಕಂಪೌಂಡು ಸ್ವಲ್ಪ ಸರಿಯಾಗಿಲ್ಲ, ಹಂಗಾಗಿ ಸ್ವಚ್ಛತೆ ಇಲ್ಲ. ಆದ್ರೂ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಂಬುದು ಹೇಳ್ಬೇಕು ಸರ್.
0: ಮತ್ತು ಈ ಊರಾಗ ಸಂಘಗಳು ಸಂಸ್ಥೆಗಳು ಇನ್ನೂ ಏನೇನಿದಾವೆ ರೀ?
1: ಧರ್ಮಸ್ಥಳ ಸಂಘದವರು 5 ಸರ್. ವಾಲ್ಮೀಕಿ ಮಹರ್ಷಿ ಸಂಘ ಸಂಸ್ಥೆ ಅದ, ಮತ್ತು ಅಂಬಿಗರ ಚೌಡಯ್ಯ ಸಂಘ ಸಂಸ್ಥೆ ಅದ, ಕನಕದಾಸರ ಸಂಘ ಸಂಸ್ಥೆ ಅದ, ಕ್ರಾಂತಿವೀರರ ಸಂಗೊಳ್ಳಿ ರಾಯಣ ಸಂಘ ಸಂಸ್ಥೆ ಅದ, ಮತ್ತು ಈ ಶ್ರೀ ಕರಿಯಪ್ಪ ತಾತನವರ ಸಂಘ ಸಂಸ್ಥೆ ಅದ.
0: ಈ ಕಲಮಲ ಅನ್ನೋದು ಹೆಸರು ಹೇಗೆ ಉದ್ಭವ ಆಯಿತು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ ರೀ?
1: ನಮಗೆ ಗೊತ್ತಿದ್ದ ಪ್ರಕಾರ ಹಿರಿಯರು ಹೇಳಿದ ಮಾತು, ಕಲಾವಿದರು ಜಾಸ್ತಿ ಪ್ರೋತ್ಸಾಹ ಎಲ್ಲಿಗೆ ಹೋಗಲಿ ಕಲ್ಮಲ ಅಂತ ಹೆಸರು ಬಂದಿದ್ದು ಕಲಾವಿದರಿಂದನೇ ಬಂದದಂತ ಕೇಳ್ಪಟ್ಟಿನಿ ಸರ್. ಆದ್ರೂ ಹಿಂದಿಂದು ಗೊತ್ತಿಲ್ಲ.
0: ಅದೇ ರೀತಿಯಾಗಿ ಕಲ್ಮಲ ಗ್ರಾಮದಲ್ಲಿ ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರಿಯಪ್ಪ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್. ಹೇಳ್ರಿ ಬ್ರದರ್, ಈಗ ಈ ನಿಮ್ಮ ಊರಾಗ ಭೂಮಿಗಳು ಯಾವ ರೀತಿ ಅವ್ರಿ?
2: ನಮ್ಮೂರಲ್ಲಿ ಕಪ್ಪು ಭೂಮಿ ಹೆಚ್ಚಾಗಿದ್ದಾವ್ರಿ.
0: ನೀರಾವರಿ ವ್ಯವಸ್ಥೆ ಇದನ್ನ ಒಣ ಭೂಮಿಗಳ ರೀ?
2: ನೀರಾವರಿ ವ್ಯವಸ್ಥೆನಾದ ಒಣ ಭೂಮಿನೇ ಅದ.
0: ಯಾವ್ಯಾವ ಬೆಳೆಗಳು ಬೆಳಿತಾರ್ರಿ ಇಲ್ಲಿ?
2: ಇಲ್ಲಿ ಭತ್ತ, ತೊಗರಿ, ಹತ್ತಿ, ಕಡಲೆ, ಕುಸುಬೆ ಎಲ್ಲ ಬೆಳೆಗಳು ಬೆಳಿತ.
0: ಮುಖ್ಯವಾದ ಬೆಳೆ ಅಂದ್ರೆ ಯಾವ್ದ್ರಿ?
2: ಭತ್ತ, ಹತ್ತಿ, ತೊಗರಿ.
0: ಒಕ್ಕಲ್ತನ ಮಾಡ್ಕೊಳಕ್ ಇಲ್ಲಿ ಅನುಕೂಲ ಹೆಂಗದ್ರಿ?
2: ಅನುಕೂಲ ಚೆನ್ನಾಗ್ಯಾದ ಸರ್. ಆದ್ರೆ ನೀರಾವರಿ ಸ್ವಲ್ಪ ಲಾಸ್ಟ್ ನೀರಾವರಿ ಆದ ಸರ್. ಇಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ, ಕೆನಲ್ ಜಾಸ್ತಿ ಬರಲ್ಲ ಸರ್. ಇಲ್ಲಿ ಲಾಸ್ಟ್ ನೀರಾವರಿ ಅದ. ಮಳೆ ಆಶ್ರಿತ ಜಾಸ್ತಿ ಸರ್.
0: ಬೀಜ, ಗೊಬ್ಬರ, ಕೀಟನಾಶಕ ಇದೆಲ್ಲ ಹೆಂಗ ವ್ಯವಸ್ಥೆ ಮಾಡ್ಕೊಂತೀರಿ?
2: ಇಲ್ಲಿ ಕೆಲವೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂತೀವಿ ಸರ್, ಕೆಲವೊಂದು ಅಂಗಡಿಗಳಲ್ಲಿ ತಗೊಂತೀವಿ.
0: ಕೂಲಿ ಆಳು ವ್ಯವಸ್ಥೆ ಹೆಂಗದ್ರಿ ಇಲ್ಲಿ? ಗಂಡು ಆಳು, ಹೆಣ್ಣು ಆಳು ಕೂಲಿ?
2: ಇಲ್ಲಿ 500 ರೂಪಾಯಿ ಇದೆ ಸರ್ ಗಂಡಾಳಿಗೆ ಕೂಲಿ. ಹೆಣ್ಮಕ್ಳಿಗೆ 250 ರೂಪಾಯಿ, 200 ರೂಪಾಯಿ. ಟ್ರ್ಯಾಕ್ಟರ್ಗಳು 5 ಸರ್, ಎತ್ತುಗಳು 5. ಗಳೆ ಬಾಡಿಗೆ ಈ ವರ್ಷ ಜಾಸ್ತಿ ಆಗ್ಯದ ಸರ್, 1800 ರೂಪಾಯಿ ಆಗ್ಯದ.
0: ಈಗ ಎಲ್ಲಿ ಊರಾಗ ಎಲ್ಲರಿಗೆ ಯಾವ್ರಿ ಭೂಮಿಗಳು?
2: ಊರಾಗ ಎಲ್ಲರಿಗೆ ಯಾವ್ರಿ, ಕೆಲವೊಬ್ಬರಿಗೆ ಇಲ್ಲ.
0: ಈಗ ಇಲ್ಲಿ ಊರಾಗ ರೀ ನೀರಿನ ಮೂಲಗಳು ಅಂತಂದ್ರೆ ಕೆರೆ, ಬಾವಿ, ಹಳ್ಳಗಳು ಇದಾವ್ರಿ?
2: ಇಲ್ಲಿ ಕೆರೆ ಬಾವಿ 5 ಸರ್, ಅಂದ್ರೆ ಅವು ಹೊಲಕ್ಕೇನು ಉಪಯೋಗ ಇಲ್ಲ ಸರ್. ಅವು
0: ಈ ಲೀಜಿಗಂದ್ರೆ ಎಷ್ಟದ್ರಿ ಒಂದು ವರ್ಷಕ್ಕೆ ಒಂದು ಎಕರೆಗೆ?
2: ಇದು ಬಯಲಕ್ಕಾದ್ರೆ ಸ್ವಲ್ಪ ಕಡಿಮೆ ಸರ್, 15,000 ಅದ. ನೀರಾವರಿ 20-25,000, 30,000 ತನೂ ಅದ ಸರ್.
0: ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ?
2: ರೈತರಿಗೆ ಏನು ಅನುಕೂಲ ಸರ್, ಬೀಜ ಗೊಬ್ಬರ ಸರಿಯಾಗಿ ಕೊಟ್ಟರೆ ಅನುಕೂಲ ಆಗ್ತದೆ ಸರ್. ಸಬ್ಸಿಡಿದಾಗ ಈಗ ಗೊಬ್ಬರ ಸಿಗಲಿಲ್ಲ ಸರ್ ಇಲ್ಲಿ ಈಗ ಈ ವರ್ಷ, ಹಂಗಾಗಿ ತೊಂದರೆ ಆಯ್ತು ಸರ್. ರೈತರಿಗೆ ಸರಿಯಾದ ಟೈಮಿಗೆ ಬೀಜ ಬರಲಿಲ್ಲ, ಗೊಬ್ಬರ ಬರಲಿಲ್ಲ. ಈಗ ಅದು ಅಂಗಡಿಯಲ್ಲಿ ಕೇಳಕ್ ಹೋದ್ರೆ ಜಾಸ್ತಿ ರೇಟ್ಗೆ ಹೇಳ್ತಾರೆ ಸರ್.
0: ಈಗ ಹೊಲಗಳಿಗೆ ಹೋಗಕ್ಕ ದಾರಿಗಳು ಹೆಂಗವ ರೀ ಇಲ್ಲಿ?
2: ಇಲ್ಲಿ ಹೊಲಗಳಿಗೆ ಹೋಗಕ್ಕ ದಾರಿಗಳು 5 ಸರ್, ಆದ್ರೆ ಸರ್ಕಾರ ಕಡ್ಲಿದ್ದು ಯಾವ ದಾರಿ ಮಾಡಿಲ್ಲ ಸರ್. ಯಾರು ರೈತರು ತಾವು ಕಲ್ತು ಮಾಡ್ಕೊಂಡ್ರ ಸರ್.

0: ಈಗ ಹೊಲಗಳದಾಗ ದನದ ಶೆಡ್ ಆಗಲಿ, ಬದು ನಿರ್ಮಾಣಗಳಾಗಲಿ, ಕೃಷಿ ಹೊಂಡ ಇವೆಲ್ಲ ಏನನ್ನ ಅನುಕೂಲ ಮಾಡಿಕೊಟ್ಟಾರ?
1: ಇವು ಕೃಷಿ ಹೊಂಡ ಅನುಕೂಲ ಮಾಡಿಕೊಟ್ಟಾರ ಸರ್, ಮಾಡೋರು ಮಾಡ್ಯಾರ. ಇವು ದನದ ಶೆಡ್ಡು ಊರಲ್ಲಿ ಮಾಡ್ಕೊಂಡ್ರ ಸರ್, ಒಬ್ಬೊಬ್ರು ಪಂಚಾಯತ್ ಕೇಳಿದ್ದ ಬಂದಿದಾವೆ ಮಾಡ್ಯಾರ ಸರ್.
0: ಅದೇ ರೀತಿಯಾಗಿ ಗಂಗಪ್ಪ ಅವರು ನಮ್ಮೊಂದಿಗಿದ್ದಾರೆ. ಈ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಆಗಬೇಕಾಗಿದ್ದಾರೆ?
2: ಊರಲ್ಲೆಲ್ಲ ರೋಡ್ ಆಗಬೇಕು, ಚರಂಡಿಗಳಾಗಬೇಕು, ಒಳಚರಂಡಿಗಳಾಗಬೇಕು, ಟಾಯ್ಲೆಟ್ಗಳು ಆಗಬೇಕು ಜಾಸ್ತಿ, ಸ್ವಚ್ಛತೆ ಕಡಿಮೆ, ಆಸ್ಪತ್ರೆ ಚೆನ್ನಾಗಿದೆ, ಆಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಚೆನ್ನಾಗಿದೆ. ಒಂದು ಬೇರೆ ಊರಿಗೆ ನಮ್ಮೂರಿಗೆ ಕನ್ಫರ್ಮ್ ಮಾಡಿದ್ರೆ ನಮ್ಮೂರು ಉತ್ತಮ ಹಾಸ್ಪಿಟ್ಲಲ್ಲಿ. ಶಾಲೆ ಪರವಾಗಿಲ್ಲ ಸರ್, ಹೈಸ್ಕೂಲ್ ಚೆನ್ನಾಗಿದೆ, ಮಿಡ್ಲ್ ಸ್ಕೂಲೂ ಸ್ವಲ್ಪ ಉತ್ತಮ ಆಗಿದೆ. ಆದರೆ ಇನ್ನು ಪ್ಲೇಸ್ ಬೇಕು, ಹೈಸ್ಕೂಲ್ಗಾಗಲಿ ಮಿಡ್ಲ್ ಸ್ಕೂಲ್ಗಾಗಲಿ ಪ್ಲೇಸ್ ಬೇಕು. ಕಂಪೌಂಡ್ಗಳೆಲ್ಲ ಪರವಾಗಿಲ್ಲ, ಚೆನ್ನಾಗದ. ಇನ್ನೊಂದು ಒಳಗಡೆ ಒಂದು ಸ್ಕೂಲಿದೆ ಜನತಾ ಸ್ಕೂಲ್ ಅಂತ, ಅದಕ್ಕೂ ಪ್ಲೇಸ್ ಬೇಕು. ಇನ್ನು ಅದು ಚೆನ್ನಾಗಿ ಪ್ಲೇಸ್ ಇದ್ದರೆ ಚೆನ್ನಾಗಿ ಆಗ್ತವೆ.
0: ಅಂದರೆ ಈ ಶಾಲೆಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಕಂಪೌಂಡ್ ವ್ಯವಸ್ಥೆ ಹೆಂಗದಾರೆ?
2: ಶಾಲೆಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗದ್ರಿ. ಒಂದು ಬೋರ್ ವ್ಯವಸ್ಥೆ ಇದೆ. ಇನ್ನು ಸ್ವಲ್ಪ ಏನಂದ್ರೆ 6 ಗಂಟೆಯಿಂದ ನೀರಿನ ವ್ಯವಸ್ಥೆ ಮಾಡಿದ್ರೆ ಒಡ್ರಿಗೆ ಒಳ್ಳೇದಾಗುತ್ತೆ. ಯಾರೇ ಬರೋರಿಗಲ್ಲಿ ಹೋಗೋರಿಗಲ್ಲಿ ಇದ್ದು ಹಾಸ್ಟ್ಲ್ಗಳದಾವ, ಇಲ್ಲೆಲ್ಲ ಹಾಸ್ಟ್ಲ್ಗಳದಾವ. ಈ ಹುಡ್ರು ಜನ ಬೇರೆ ಊರವರೆಲ್ಲ ಹಾಸ್ಟ್ಲಾಗಿರ್ತಾರೆ. 3 ಹಾಸ್ಟ್ಲ್ಗಳದಾವ.
0: ಒಂದು ಮೂರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದವ್ರಿ
2: ಸರ್? ರಾಯಚೂರು ಕಡೆಯಿಂದ ಬಂದ್ರೆ ರಾಯಚೂರಿಂದ ಲಿಂಕ್ಸೂರು ಹೋಗೋ ರೋಡಲ್ಲಿ ಮಧ್ಯದಲ್ಲಿ ನಮ್ಗೆ ಕಲ್ಮಲ ಸಿಗುತ್ತೆ. ನಾವು ಈ ಕಡೆ ಮಾನವಿ ಕಡೆಯಿಂದ ಬಂದ್ರೆ ಮಾನವಿಲಿಂದ ಸಾತ್ಮಲಿಂದ ಈ ಕಡೆ ಕಲ್ಮಲ ಭಾಳ ಹತ್ತಿರ ಆಗುತ್ತೆ. ಈ ಕಡೆ ಸಿರ್ವಾರ ಕಡೆಯಿಂದ ಬಂದ್ರೆ ಇದಕ್ಕೂ ಸಿನಿಮಾ ಆಗುತ್ತೆ. ದೇವದುರ್ಗ ಅಂದ್ರೆ ಅದು ಎಲ್ಲ ಮೇನ್ ಅಂದ್ರೆ ಮೇನ್ NHL ಇರೋದ್ರಿಂದ ನಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಗಳಿಲ್ಲ. ಒಂದು ಹೃದಯ ಭಾಗ ಇದ್ದಂಗಿದೆ. ಆದರೆ ಏನು ಮಾಡುತ್ತೆ ಅಂದರೆ KSRTC ಅವರು ಬಸ್ ಮಾತ್ರ ಸರಿ ಬಿಡೋಲ್ಲ, ಸ್ಟಾಪ್ ಮಾಡೋಲ್ಲ, ಇದ್ರಾಗೇನ ಸ್ಟಾಪ್ ಮಾಡೋಲ್ಲ. ಇದೇನಂದ್ರೆ ನಾವು ಬೈಕ್ಗಳು ತಗೊಂಡೋಗೋದು ಗುಣ ಆಗುತ್ತೆ, ಯಾವುದನ್ನ ಪ್ರೈವೇಟ್ ಗಾಡಿಗಳು ತಗೊಂಡೋಗೋದು ಗುಣ ಆಗುತ್ತೆ, ಅವ್ರದ್ದು ಬ್ಯಾಡಾಗಿಬಿಟ್ಟಿದೆ. ಅಷ್ಟೊಂದು ಜನ ಅವ್ರನ್ನ ಜಾಸ್ತಿ ಫುಲ್ ಆಗಿರ್ತದೆ, ಅದ್ರಾಗ ಹಾಕ್ರಿ ಇಲ್ಲದ್ರಿಗೆ ನಾವು ಹಂಗೆ ಹೊಡ್ಕೊಂಡು ಹೋಗ್ಬಿಡೋದು.
0: ಈಗ ರಾಯಚೂರಿಂದ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಅಂತರ ಅದ ರೀ?
2: ರಾಯಚೂರಿಂದ 15 ಕಿಲೋಮೀಟರ್ ಇದೆ, ಮಾನವಿಯಿಂದ ಆದರೆ 35 ಕಿಲೋಮೀಟರ್ ಅಂತರದಲ್ಲಿದೆ, ದೇವದುರ್ಗ ಆದರೆ 45 ಕಿಲೋಮೀಟರ್ ಅಂತರದಲ್ಲಿದೆ, ಸಿರ್ವಾರ ಆದರೆ 20 ಕಿಲೋಮೀಟರ್ ಅಂತರದಲ್ಲಿದೆ, ಸಾತ್ ಮೇಲೆ ಆದರೆ 4-5 ಕಿಲೋಮೀಟರ್ದ ಅಂತರದಲ್ಲಿದೆ. ಊರೊಳಗೆ ಹೋದ್ರೆ ಯಾವುದೇ ಥರದ ರಸ್ತೆಗಳು ಚೆನ್ನಾಗಿಲ್ಲ. ಬಟ್ ಆದರೆ ಇದು ಯಾವುದು ಒಂದು ಬಸ್ ಬಂತಂದ್ರೆ ನೆಕ್ಸ್ಟ್ ಬಸ್ ಹೋಗ್ಬೇಕಂದ್ರೆ ಸ್ವಲ್ಪ ಸೈಡ್ ಹಾಕಿ ನಿಂದಿರ್ಬೇಕು ಅವನು. ಆ ಥರ ರೋಡ್ ವ್ಯವಸ್ಥೆ ಇದೆ ಇಲ್ಲಿ. ಈಗ ನೆಕ್ಸ್ಟ್ ನಮ್ಮ ತಾತನ ಜಾತ್ರೆ ಬರ್ತಾಯಿದೆ. ತಾತನ ಜಾತ್ರೆ ಬರಬೇಕಾದ್ರೆ ಇಲ್ಲಿ ತಾತನ ಬೋರ್ಡ್ ಮುಂದೆ ಸ್ವಲ್ಪ ಮುಂದ್ಗಡೆ ಹೋದ್ರೆ ಒಮ್ಮೆಲೆ ಮೊಣಕಾಲ ಹತ್ರ ಗುಂಡಿಗಳು ಬಿದ್ದಾವೆ. ಅವ್ರನ್ನೆಲ್ಲ ಸರಿಪಡಿಸ್ಬೇಕು.
0: ಅದೇ ರೀತಿಯಾಗಿ ಕರಿಲಿಂಗಪ್ಪ ಪೂಜಾರಿ ಯಜಮಾನ್ರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ, ಈಗ ಕಲ್ಮಲ ಅನ್ನುವಂಥದ್ದು ಸುಮಾರು ಎಷ್ಟು ವರ್ಷಗಳಿಂದ ಅದರ ಈ ಊರು?
3: ಅಂಜಾದು ತಲೆ ತಲೆ ಅಂತರ ಬಂದದ್ರಿ. ಇದು 300 ವರ್ಷ ಮೇಲೆನೇ ಆಗೈತ್ರಿ. ಇದು
0: ಮೊದಲು ಹೆಂಗಿತ್ತು ಊರು?
3: ಮೊದಲು ವ್ಯವಸ್ಥೆ ಚೆನ್ನಾಗಿತ್ತು, ಮೊದಲು ಚೆನ್ನಾಗಿತ್ತು. ಯಾಕಂತಂದ್ರೆ ಬೆಳೆನೂ ಜ್ವಾಳ ಹತ್ತಿ ಅವು ಜವರಿ ಹತ್ತಿ ಬೆಳಿತಿದ್ವಿ ರೀ. ಅವಾಗ ಕೂಲಿಯನ್ನು ಕಡಿಮೆ ಇತ್ತು, ಚೆನ್ನಾಗಿ ಬೆಳಿತಿದ್ವಿ, ಮಳೆನೂ ಚೆನ್ನಾಗಿ ಆಯ್ತಿತ್ತು. ಈಗೇನು ಮಳೆನೂ ಕಡಿಮೆ, ಹತ್ತಿ ಪತ್ತಿ ನೆಲ್ಲ ಇಟ್ಟಾರ್ರಿ, ಏನು ಅದು ಎಲ್ಲ ಅದು ಮಾಡಿದ ಖರ್ಚಿಗಾಗುವಲ್ದು. ಈಗ ನಾವು ಇದುವರೆಗೆ ಆದ್ರೆ ಮಳೆ ಇಲ್ಲ, ಭಾಳ ಸಮಸ್ಯೆ ಅದ ರೀ, ಭಾಳ ಗಂಭೀರ ಐತಿ ವರ್ಷ.
0: ಹೆಸರು ಹೆಂಗ ಉದ್ಭವ ಆಯ್ತ್ರಿ ಕಲಮಲ ಅಂತಂದ್ರೆ? ಹೆಂಗ ಹೆಸರು ಬಂತಿದ್ದು? ಇದಕ್ಕೆ ಏನಾದ್ರೂ ಇತಿಹಾಸ ಅದನ?
3: ಮೊದಲು ಹೇಳ್ತದ್ರಿ, ಅದು ಮೊದಲು ಕಲ್ಮಲ ಕಲ್ಮಲ ಅಂತ ಇತ್ತು ರೀ. ಅದು ಕಲ್ಮಲ ಹೋಗಿ ಕಲ್ಮಲ ಆಗ್ಯದ್ರಿ. ಈಗ ಮೊದಲು ಕವಿದೆಪ್ಪ ತಾತನವ್ರು ಅಂತ ಇದ್ರಿರ್ತಾರ. ಅದು ಮೊದಲು ಯಜಮಾನ್ ತಾತನ ಯಜಮಾನ್ರು ಹೇಳ್ತದ್ರಿ, ಅದರಂಗ ಹೇಳ್ಕೇಶಿ ಕಲ್ಮಲ ಆಗಿಬಿಟ್ಟದ್ರ. ಅದು
0: ಕಲ್ಮಲ ಅಂದ ಕೂಡಲೇ ವಿಶೇಷ ಏನು ನೆನಪಿಗೆ ಬರುವಂತದ್ದು ಏನದ್ರಿ ಇಲ್ಲಿ?
3: ಇಲ್ಲಿ ನೆನಪಿಗೆ ಬರೋದು ದೇವಸ್ಥಾನ ನೋಡ್ರಿ, ಕರಿಯಪ್ಪ ತಾತನ ದೇವಸ್ಥಾನನೇ ಇದೆಲ್ಲ ಬರೋದು. ಎಲ್ಲ ಇಡೀ ಜಗತ್ತಿಗೆ ಅಂತಂದ್ರೆ ಕರಿಯಪ್ಪ ತಾತನ ಮೇನ್ ಇದೇ ಒಂದು ವಿಶೇಷ ರೀ ಇಲ್ಲಿ.
0: ಈಗ ಇಲ್ಲಿ ಕಲಾವಿದರು ಇದಾರ್ರಿ, ಅಂದ್ರೆ ಭಜನೆ ನಾಟಕ ಬಯಲಾಟ
3: ಭಜನೆ ಮಂಡಳ ಐತ್ರಿ ಸರ್ ಎಲ್ಲರು. ಎಲ್ಲ ಭಾಳ ನಾಗೇಶ್ ನಾಯ್ಕ, ಬೋತ್ಪಟೇಲಪ್ಪ, ಕಲ್ಲಪ್ಪ, ಏನು ಭಾಳ ಜನ ಇದಾರ್ರಿ.
0: ಈಗ ನಿಮ್ಮ ಪ್ರಕಾರ ಏನೇನು ಅಭಿವೃದ್ಧಿ ಆಗ್ಬೇಕ್ರಿ ಊರು ಚಲೋ ಆಗ್ಬೇಕಂತಂದ್ರೆ?
3: ಅಭಿವೃದ್ಧಿ ಅಂತಂದ್ರೆ ಎಲ್ಲ ಓಣ್ಯಾಗ ಶಿಶಿ ರೋಡ್ ಆಗ್ಯಾವ, ಅಕ್ಕಡ ಸೈಡ್ ಎಲ್ಲ ಆಗ್ಯಾವ. ಈಗ ಮೇನ್ ರೋಡ್ ಇರೋದು ಇಲ್ಲೇ ತಾತನ ಇದ್ರಲ್ಲಿಂತ ಹಿಡಿದು ಸೀದಾಗ ಪೋತಾಪ್ ಕಟ್ಟತ್ತಾನ ಶಿಶಿ ರೋಡ್ ಆಗ್ಬೇಕ್ರಿ. ಅದನ್ನ ಆಗ್ಬೇಕು. ಅಲ್ಲಲ್ಲಿ ಇನ್ನ ಭಾಳ ಅವ್ರ ಶಿಶಿ ರೋಡ್ ಆಗವು, ಒಳಚರಂಡಿಗೆ ಆಗ್ಬೇಕು ರೀ.
0: ಈಗ ಗ್ರಾಮ ಸಭೆಗಳಂತ ಕರಿತಾರ್ರಿ, ಆ ಗ್ರಾಮ ಸಭೆಯಲ್ಲಿ ನೀವು ಏನು ಬೇಡಿಕೆ ಇಟ್ಟಿಲ್ಲ, ಹಿಂಗೆ ಸಮಸ್ಯೆಗಳು ಪರಿಹಾರ ಮಾಡಿಕೊಡ್ರಿ?
3: ಯಾರು ಕರಿತಾರ್ರಿ? ಎಲ್ಲ ಈಗ ಕರೆಯದೇ ಬಿಟ್ಬಿಟ್ರ, ಮೊದಲನ ಅವಾಗವಾಗ ಕರಿತಿದ್ರು. ಈಗ ಗ್ರಾಮ ಸಭೆನೇ ಕರೆಯೋದಿಲ್ಲ. ಗ್ರಾಮ ಸಭೆ ಹೇಳಿದ್ರನ್ನು ಆಯ್ತು ರೀ ಅಂತಾರ, ಆಯ್ತು ಅವ್ರ ಮರೆ ಆ ಕಡೆ ಮರೆಗೆ ಅವರು, ನಾವು ಈ ಕಡೆ ಮರೆಗೆ ನಾವು, ಅಂಬಂಗಾಗ್ಯದ.
0: ಕೇಳಿದ್ರಲ್ಲ ಶ್ರೋತೃಗಳೇ ರಾಯಚೂರು ತಾಲೂಕಿನ ಕಲಮಲ ಗ್ರಾಮದ ಪರಿಚಯವನ್ನು. ಕಲಮಲ ವಿಶೇಷವಾಗಿ ಕರಿಯಪ್ಪ ತಾತನ ದೇವಸ್ಥಾನ ಸುಪ್ರಸಿದ್ಧವಾಗಿದ್ದು ರಾಯಚೂರು ಭಾಗದಲ್ಲಿಯೇ ಹೆಸರುವಾಸಿಯಾಗಿದೆ. ಇಂತಹ ಒಂದು ಗ್ರಾಮದಲ್ಲಿ ಈ ಸ್ವಚ್ಛತೆಯ ದೃಷ್ಟಿಯಿಂದ ಒಳಚರಂಡಿಗಳ ನಿರ್ಮಾಣ ಆಗಬೇಕಾಗಿದೆ, ಓಣಿಗಳಲ್ಲಿ ಕೆಲವೊಂದು ರಸ್ತೆಗಳು ನಿರ್ಮಾಣ ಆಗಬೇಕಾಗಿದೆ ಅಂತೇಳಿ ಜನ ತಿಳಿಸಿದರು. ಶಾಲೆಗಳಲ್ಲಿ ಸ್ವಚ್ಛತೆಯ ಕೊರತೆ ಇದೆ, ತಡೆಗೋಡೆ ನಿರ್ಮಾಣ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಹೀಗೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಈ ಕಲಮಲಾ ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.

0: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
1: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:37 ಆಗುತ್ತಲಿದ್ದು 6:40 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477, 2237 0488, 2226 1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಷ್ಟದೊಳನ್ನವ ದುಡಿವ ನೆತ್ತಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು, ಎಲ್ಲಾ ರೈತರಿಗೆ ಕನಿಷ್ಠ 50,000 ಸಾಲ ಮನ್ನಾವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದುಬರುತ್ತಿರುವ 1,00,000 ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ಒಂದು 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗ್ ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡಿ ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262-178 ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು ರಾಯಚೂರಿನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಹಾಗೂ 3 ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ.
6: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಲಿಂಗಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044888, 2237449 STD code 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಇದೀಗ ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ.
7: ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 6:51.

0: ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂಆರ್ ಅವರೊಡನೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂಆರ್ ಅವರೊಡನೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು

0: ಅಂತ ಹೇಳ್ತೀವಿ. ಬಹುವಾರ್ಷಿಕ ಕಳೆಗಳಂದ್ರೆ ಯಾವ್ಯಾವ ಬರ್ತಾವೆ?
1: ಮುಖ್ಯವಾಗಿ ಕಳೆಗಳಂದ್ರೆ ಮಾರಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅತಿ ಹೆಚ್ಚು ನಮ್ಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಕಳೆಗಳಿಂದ, ಕೀಟದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು. ಕಡಿಮೆ ಇದ್ರೂ ಸಹ ಈ ಕಳೆಗಳಿಂದ ಹೆಚ್ಚು ಹೆಚ್ಚು ಹಾನಿ ಆಗ್ತಾ ಇದೆ. ಸೊ ಅನೇಕ ರೀತಿಯ ಕಳೆಗಳಿರ್ತವೆ. ಅದರಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತಕ್ಕಂಥ ವರ್ಷದಲ್ಲೇ ಮುಗಿಸ್ತಕ್ಕಂಥ ಒಂದು ಕಳೆಗಳಿರ್ಬೋದು ಅಥವಾ ವರ್ಷಕ್ಕಿಂತಲೂ ಹೆಚ್ಚಿಗೆ. ಸೊ ನಾವು ಬಹುವಾರ್ಷಿಕ ಕಳೆಗಳು ಅಂದರೆ ಎರಡು ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಲ್ಲಿ ಅದು ಒಂದು ಒಂದು ಬೆಳೆಯನ್ನು ಕಂಪ್ಲೀಟ್ ಮಾಡಿದ್ರೆ, ಅಂದರೆ ಅದು ಪೂರ್ತಿ ಪ್ರಮಾಣದ ಒಂದು ಬೀಜದಿಂದ ಬೀಜಕ್ಕೆ ಅಥವಾ ಒಂದು ಅದರ ಒಂದು ಬೆಳವಣಿಗೆ ಎರಡು ವರ್ಷಕ್ಕಿಂತಲೂ ಹೆಚ್ಚಿಗೆ ತಗೊಂಡ್ರೆ ಅದನ್ನು ನಾವು ಬಹುವಾರ್ಷಿಕ ಕಳೆಗಳು ಅಂತ ಕರಿತೀವಿ.
0: ಇಲ್ಲಿ ಬಹುವಾರ್ಷಿಕ ಕಳೆಗಳಲ್ಲಿ ಯಾವ್ಯಾವ ಬರ್ತಾವೆ ಸಾಮಾನ್ಯವಾಗಿ ನೀವೆಲ್ಲ ಹೇಳೋದು ನಮ್ಮ ರೈತರಿಗೆ ಯಾವ್ಯಾವ ಕಳೆಗಳು ಬಹುವಾರ್ಷಿಕ ಕಳೆಗಳಾಗಿ ಕಾಡ್ತಾ ಇದ್ದಾವೆ?
1: ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ನಮಗೆ ತುಂಗೆ, ಗರ್ಕೆ, ಪಾರ್ಥೇನಿಯಂ ಇರ್ಬೋದು, ಬೇಲಿಗಿಡ, ಕಾಡು ಬದನೆ, ಕಾಡು ಜೋಳ, ಮುಗ್ಗಲು ಮುಳ್ಳು ಮತ್ತು ಹಳದಿ ಡಾಕ್ ಮುಂತಾದ ಅನೇಕ ರೀತಿಯ ನೂರಾರು ರೀತಿಯ ಒಂದು ಬಹುವಾರ್ಷಿಕ ಕಳೆಗಳಿದ್ದಾವೆ. ಅತಿ ಹೆಚ್ಚು ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬಹುವಾರ್ಷಿಕ ಕಳೆಗಳು ಭೂ ಅಂದರೆ ಬೆಳೆ ಬೆಳೀತಕ್ಕಂಥ ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದಿರ್ತಕ್ಕಂಥ ಹೊಲ ಇರ್ಬೋದು, ಮುಂತಾದ ಕಡೆ ಬರ್ತಕ್ಕಂಥ ಒಂದು ಕಳೆಗಳಾಗಿರ್ತಾವೆ ಇವು. ಸೊ ಇವು ಪ್ರಮುಖ ಕಳೆಗಳಾಗಿದ್ದಾವೆ.
0: ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಮಸ್ಯೆ ಹೇಳೋದು ಈ ತುರುಬಿ ಗಿಡ ಅಥವಾ ತುಂಬೆ ಗಿಡ ಅಂತ ಹೇಳ್ತಾರೆ, ಅದು ಬರುತ್ತೆ, ಜೊತೆಗೆ ಕರಿಕೆ ಮತ್ತು ಜೇಕು ಅಂತ ಹೇಳ್ತಾರೆ, ಇವು ಜಾಸ್ತಿ ಬರ್ತಾವ್ರಿ, ಏನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಈಗ ನಾವು ಕರಿಕೆಯನ್ನು ತೆಗೆದುಕೊಂಡಾಗ ಗರಿಕೆ, ಗರಿಕೆ ಬಹುವಾರ್ಷಿಕ ಕಳೆ ಬಹಳಷ್ಟು ಸಮಸ್ಯೆ ಮಾಡ್ತಾ ಇದೆ ನಮ್ಮ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಬೆಳೆಗಳಲ್ಲಿ ಕೆಲವೊಂದು ಸಮಸ್ಯೆ ಮಾಡ್ತಾ ಇದೆ. ಹೇಗೆ ಗರಿಕೆ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕು ಅಂತ ಹೇಳ್ತಿರ್ತಾವೆ, ಒಣಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ?
1: ಇದು ಬೇರೆ ನಿಮಗೆ ಏಕವಾರ್ಷಿಕ ಕಳೆಗಳಿಗೂ ಮತ್ತು ಬಹುವಾರ್ಷಿಕ ಕಳೆಗಳಿಗೆ ನಾವು ಒಂದು ಹತೋಟಿ ಕ್ರಮಗಳೇ ಬೇರೆ ಬೇರೆ ಆಗಿರ್ತವೆ. ಸೊ ಏಕವಾರ್ಷಿಕ ಕಳೆಗಳು ಏನು ಅಂದರೆ ಅವು ಬೀಜಗಳಿಂದ ಬೆಳವಣಿಗೆ ಹೊಂದಿ ಮತ್ತೆ ಇನ್ನೊಂದು ಗಿಡ ಆಗಬೇಕಂದ್ರೆ ಬೀಜದಿಂದನೇ ಆಗಬೇಕು. ಅದೇ ಇದು ಏನು ಬಹುವಾರ್ಷಿಕ ಕಳೆಗಳಾಗಿರ್ಬೋದು, ನೀವು ಹೇಳ್ದಂಗೆ ತುಂಗೆ ಇರ್ಬೋದು, ಗರಿಕೆ ಇರ್ಬೋದು, ಮುಂತಾದ ಈ ಒಂದು ಬಹುವಾರ್ಷಿಕ ಕಳೆಗಳು ಬೇರುಗಳಿಂದ ಇರ್ಬೋದು, ಕೆಲವೊಂದು ಈಗ ಪಾರ್ಥೇನಿಯಂ ತಗೊಂಡ್ರೆ ನಮಗೆ ಬೀಜದಿಂದ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕಳೆ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಬೇರಿನಿಂದ, ಗೆಡ್ಡೆಯಿಂದ ಮತ್ತು ಗೆಣಸು ಬಳ್ಳಿಯಿಂದಲೂ ಬರ್ತಕ್ಕಂಥ ಈ ಒಂದು ಅನೇಕ ಬಹುವಾರ್ಷಿಕ ಕಳೆಗಳು ನಮಗೆ ಹತೋಟಿ ಮಾಡೋದೇ ಕಷ್ಟ ಅಂತ ಅನಿಸುತ್ತೆ. ಹತೋಟಿ ಮಾಡೋದು ಯಾಕೆ ಕಷ್ಟ ಅಂದರೆ ನಾವೇನಾದರೂ ಈಗ ಮುಖ್ಯವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಉಳುಮೆ ಮಾಡಿ ಕೆಲವೊಂದು ಏಕವಾರ್ಷಿಕ ಕಳೆಗಳನ್ನು ಹತೋಟಿ ಮಾಡ್ತೀವಿ. ಅದೇ ಈ ಬಹುವಾರ್ಷಿಕ ಕಳೆಗಳಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಬೇರುಗಳು ಏನಾದರೂ ಕಟ್ಟಾಗಿ ಹೊಲ ತುಂಬ ಆಗ್ಬಿಡ್ತಾವೆ, ಒಂದೊಂದು ಸಣ್ಣ ಸಣ್ಣ ಬೇರು ಕೂಡ ಒಂದೊಂದು ಗಿಡ
0: ಆಗ್ಬಿಡ್ತಾವೆ.
1: ಸೊ ಅದನ್ನ ಹತೋಟಿ ಮಾಡೋದು ಬಹಳ ಕಷ್ಟ. ಸೊ ರೈತ ಬಾಂಧವರು ಏನು ಈ ಏಕವಾರ್ಷಿಕ ಒಂದು ಅಂದ್ರೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತಕ್ಕಂಥ ಕಳೆಗಳಿಗೂ ಇವಕ್ಕೂ ಭಾರಿ ವ್ಯತ್ಯಾಸ ಇರ್ತವೆ. ಸೊ ಹತೋಟಿ ಮಾಡೋದು ಬಹಳ ಬಹಳ ಕಷ್ಟ.
0: ಹೇಗೆ ಈಗ ಗರಿಕೆಗೆ ಬಂದರೆ ತಾವು ಹೇಳೋದು ರೈತರಿಗೆ ಏನು ಮಾಡಲಿಕ್ಕೆ ಹೇಳ್ತೀರಿ, ಯಾವ ರೀತಿ ಹತೋಟಿ ಮಾಡಬೇಕು ಗರಿಕೆಗೆ? ನೋಡ್ರಿ ಮೊದಲೆಲ್ಲ ಏನು ಮಾಡ್ತಿರು, ಆಳವಾದಂಥ ಉಳುಮೆ ಮಾಡಿರಿ ಅಂತ ಹೇಳ್ತಿದ್ರು, ಅಥವಾ ಮೊದಲೆಲ್ಲ ರೈತರು ಗುದ್ದಿ ತೊಗೊಂಡು ಹಡ್ಡಿ ಬೇರೆ ಸಮೇತವಾಗಿ ನಾಲ್ಕು ಗಂಟು ಐದು ಗಂಟು ಒಂದೊಂದು ಫೋಟು ಎರಡೆರಡು ಫೋಟು ಉದ್ದ ಇರ್ತಿತ್ತು ಒಳಗಡೆ ಬೇರೆದು ಗರಿಕೆಯನ್ನು ಮಾಡಿದ್ರೆ. ಈಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ಹೊಲದಲ್ಲಿ ನೀರಾವರಿ ನೋಡಿದಲ್ಲೇ ಗರಿಕೆ ಬೆಳೆದಿರ್ತದೆ, ಹಂಗೆ ತೋಟಗಾರಿಕೆ ಬೆಳೆಗಳು ಗಿಡಗಳು ಇರ್ತವೆ, ಅದು ಗಿಡ ಇರ್ತದ್ರೆ ಕೆಳಗೆ ಏನು ಮಾಡಲ್ಲ, ಗರಿಕೆ ಅದೇನು ಮಾಡ್ದಂತ ಅಂತಿರ್ತಾರೆ ರೈತರು. ನೀವು ತಜ್ಞರಾಗಿ ಏನು ಹೇಳ್ತೀರಿ?
1: ಸೊ ಕೆಲವೇ ಕೆಲವು ಈಗ ನೀವು ನೋಡ್ಬೋದು ಒಂದು ಭಾಗದಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಸಣ್ಣ ಪ್ಯಾಚಲ್ಲಿ ಏನಾದ್ರೂ ಈ ಒಂದು ಗರಿಕೆ ಅಂತಕ್ಕಂಥದ್ದು ಬಂದರೆ ಒಂದು ವರ್ಷ ಏನಾದರೂ ಬಿಟ್ಟರೆ ಅದು ಹೊಲ ತುಂಬ ಆಡ್ಕೋಬಿಡುತ್ತೆ. ಸೊ ಈ ಹತೋಟಿ ಮಾಡಬೇಕಾದ್ರೆ ಅನೇಕ ಒಂದು ಕಾರ್ಯಕ್ರಮಗಳಿದ್ದಾವೆ, ಅಂದರೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಹತೋಟಿ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಏನಪ್ಪ ಅಂದರೆ ಯಾವುದೇ ಒಂದು ಕಳೆ ಬಂದರೆ ರಾಸಾಯನಿಕಗಳು ಹೊಡಿಬೇಕಂತಾರೆ, ಇಲ್ಲ ಮತ್ತು ಅವುಗಳನ್ನು ಹತೋಟಿ ಮಾಡಬೇಕಂದ್ರೆ ಉಳುಮೆ ಮಾಡೇ ಮಾಡಬೇಕಾಗುತ್ತೆ ಅಂತಂತಾರೆ. ಸೊ ಮುಖ್ಯವಾಗಿ ಈ ಒಂದು ರೀತಿಯ ಬಹುವಾರ್ಷಿಕ ಕಳೆಗಳನ್ನು ಮಾಡಬೇಕಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು. ಸೊ ಒಂದು ಈಗ ಮುಖ್ಯವಾಗಿ ಏನಪ್ಪ ಅಂದರೆ ದ್ವಿದಳ ಧಾನ್ಯ ಬೆಳೆಗಳು, ಯಾವ ಬೆಳೆಗಳು ಅವು ಬರ್ತವೆ ಅವನ್ನು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತು ಈಗ ಸರಿಯಾದ ಸಮಯ ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಮಾಡೋದ್ರಿಂದ ನೀವು ಹೇಳ್ದಂಗೆ ಒಂದಡಿ ಕೆಳಗಡೆ ಎರಡಡಿ ಕೆಳಗಡೆ ಇರತಕ್ಕಂಥ ಬೇರುಗಳೆಲ್ಲನೂ ಮೇಲ್ಗಡೆಗೆ ಬಂದು ಅವು ಈ ಒಂದು ಬಿಸಿಲಿಗೆ ಒಣಗ್ತವೆ. ಇದು ಬಹಳ ಮುಖ್ಯ. ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಎಲ್ಲಿ ಈ ಒಂದು ಗರಿಕೆ ಅಥವಾ ತುಂಗೆ ಜಾಸ್ತಿ ಇರುತ್ತೆ ಅದನ್ನು ಪ್ರತಿ ವರ್ಷ ಮಾಡೋದ್ರಿಂದ ನಿಮಗೆ ಅವುಗಳನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಭೂ ಹೊದಿಕೆ ಅಂದರೆ ನೀವು ಬಂದಿರತಕ್ಕಂಥ ಹೊಲದಲ್ಲಿ ಬಂದಿರತಕ್ಕಂಥ ಕಸಕಡ್ಡಿಗಳನ್ನು ಅಲ್ಲೇ ಬಿಟ್ಟು ಅವನ್ನ ಕೊಳೆದ್ರಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ

0: ಇವುಗಳ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ, ಬೆಳವಣಿಗೆ ಕಡಿಮೆ ಆಗುತ್ತೆ. ಮತ್ತೆ ಒಂದು ಬೆಳೆ ಬೆಳೆ ಸಮಯದಲ್ಲಿ ಅಂತರ್ ಬೆಳೆಯಾಗಿ ಬೆಳೆದ್ರಿಂದ, ಬೇರೆ ಬೇರೆ ಬೆಳೆಗಳನ್ನ ಅಂತರವಾಗಿ ಬೆಳೆದ್ರಿಂದ, ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಕೈಯಿಂದ ತೆಗಿತಕ್ಕಂಥದ್ದು. ಮತ್ತೆ ಹಿಂದಿನ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ
1: ಬುದ್ಧಿ
0: ತಗೊಂಡು ಆಳವಾಗಿ ಕೆತ್ತಿ ಒಂದೊಂದು ಬೇರ್ನ ಕೂಡ ಬೇರಿನ ಸಮೇತ ತೆಗೆದು ಅದನ್ನ ಸುಡ್ತಾ ಇದ್ರು. ಸೊ ಈಗೇನಾಗಿದೆ ಅಂದ್ರೆ ಆಳುಗಳ ಅಭಾವ ಮತ್ತು ಬೇರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ವಿಶಾಲವಾದ ಹೊಲದಲ್ಲಿ ಮಾಡೋದು ಬಹಳ ಕಷ್ಟ
1: ಆಗುತ್ತೆ,
0: ಕಷ್ಟ ಆಗ್ಬಿಡುತ್ತೆ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕಗಳು ಬಂದಿದ್ದಾವೆ, ಅವುಗಳನ್ನ ನಾವು ಒಡೆದ್ರಿಂದ ನಾವು ಅವುಗಳನ್ನ ಹತೋಟಿ ಮಾಡ್ಬೋದು. ಈ ರಾಸಾಯನಿಕಗಳಲ್ಲಿ ಈಗೇನಪ್ಪ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ರಾಸಾಯನಿಕಗಳು ಒಡೆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಗರ್ಕೆ ತುಂಗೆ ಒಣಗುತ್ತೆ, ಅದೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಣಗೋದಿಲ್ಲ, ಮತ್ತೆ ಜಿಗಿತೈತೆ. ಒಂದು ಕೆಲವೊಂದು ವಾರಗಳ ನಂತರ ಮತ್ತೆ ಚಿಗುರೊಡೆಯುತ್ತೈತೆ, ಮತ್ತೆ ಆಗ್ತವೆ. ಈಗೇನಂದ್ರೆ ಬೆಳೆ ಬೆಳೆಯ ಸಮಯದಲ್ಲಿ ಅಥವಾ ಮುಂಗಾರಿನಲ್ಲಿ ರಾಸಾಯನಿಕಗಳು ಹೊಡೆದು ಹತೋಟಿ ಮಾಡಿಕೊಂಡು ಬೆಳೆ ಬೆಳವಣಿಗೆ ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು. ಇಂಥ ಒಂದು ರಾಸಾಯನಿಕಗಳು ಬಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದ ಭೂಮಿನಲ್ಲಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಗ್ಲೈಪೋಸೇಟ್ ಅಂತ ಬರುತ್ತೆ, ಗ್ಲೈಪೋಸೇಟ್ ಅಥವಾ ಮೀರಾ 71 ಅಂತ ಬರ್ತಕ್ಕಂತ ಒಂದು ಕೆಮಿಕಲ್ ಬರುತ್ತೆ. ಅದನ್ನ ನಾವು ಸಿಂಪರಣೆ ಮಾಡೋದ್ರಿಂದ ನಾವು ಆ ಒಂದು ಎಲ್ಲ ತುಂಗೆ ಆಗಿರ್ಬೋದು ಗರ್ಕೆ ಆಗಿರ್ಬೋದು ಸಂಪೂರ್ಣವಾಗಿ ಒಣಗುತ್ತೆ.
1: ಅದು ಬೆಳೆದಂತ ತುಂಗೆ ಗರ್ಕೆ ಮೇಲೆ ಕಳೆನಾಶಕವನ್ನ ಸಿಂಪರಣೆ ಮಾಡಬೇಕು.
0: ಹೌದು, ಈ ಕಳೆನಾಶಕವನ್ನ ನಾವು ಸಿಂಪರಣೆ ಮಾಡೋದ್ರಿಂದ 5 ml 1 L ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತೆ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೂ ಸಹ ಈಗ ನಾವು ಮೀರಾ 71 ಅಥವಾ ಗ್ಲೈಪೋಸೇಟ್ ಏನು ಹೇಳ್ತೀವಿ, ಇದು ಬೇರುಗಳಿಗೂ ಸಹ ಒಂದು ತಲುಪ್ತಕ್ಕಂಥ ಒಂದು
1: ಕಳೆನಾಶಕ
0: ಇದೆ. ಇದು ಒಡೆಯೋದ್ರಿಂದ ನಾವು ಹತೋಟಿ ಮಾಡ್ಕೋಬಹುದು. ಇದಲ್ದ ಇನ್ನೊಂದು ಪ್ಯಾರಾಕ್ವಾಟ್ ಅಂತ ಬರುತ್ತೆ, ಅದನ್ನ ನಾವು ಹೊಡ್ಕೋಬಹುದು.
1: ಅದು ಅಷ್ಟೇ 5 ml,
0: ಅದು 5 ml 1 L ಹಾಕೊಂಡು ಒಡೆಯೋದ್ರಿಂದ ಸೊ ಹತೋಟಿ ಮಾಡ್ಕೋಬಹುದು ರಾಸಾಯನಿಕಗಳಿಂದ. ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಹೆಚ್ಚು ಇರ್ತಕ್ಕಂತ ಹೊಲದಲ್ಲಿ ಮುಂಗಾರಿಗಿಂತಲೂ ಮುಂಚಿತವಾಗಿ ಸುಡ್ತಾರೆ. ಸುಡೋದ್ರಿಂದಲೂ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗ ಮತ್ತು ಆ ಗೆಡ್ಡೆ ಅಂದ್ರೆ ಒಂದು 1/4 ಅಡಿ ಆಳದಲ್ಲಿರ್ತಕ್ಕಂಥ ಗೆಡ್ಡೆಗಳು ಸಹ ಇದರಿಂದ ಸುಟ್ಟು ಹೋಗ್ತವೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಆ ಒಂದು ಸುಡ್ದಂತ ಹೊಲದಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇದು ಒಳ್ಳೆಯ ಒಂದು ಹತೋಟಿ ಕಾರ್ಯಕ್ರಮ ಅಲ್ಲ, ಆದ್ರೂ ರೈತರು ಹೆಚ್ಚು ಈ ಒಂದು ಗರ್ಕೆ
1: ಸಮಸ್ಯೆ
0: ಸುಡ್ತಾರೆ. ಹೌದು ಹೌದು.
1: ಈಗ ಒಣಬೇಸದಲ್ಲಿ ರೈತ ಬಾಂಧವರು ಆಳವಾದ ಉಳುಮೆಯನ್ನ ಮಾಡಬಹುದು, ಗರಿಕೆ ಇದ್ದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಆಳವಾದ ಉಳುಮೆಯನ್ನ ಮಾಡೋದ್ರಿಂದ, ಮತ್ತು ಆ ಬೇರುಗಳನ್ನೆಲ್ಲ ಸರಿಯಾಗಿ ಆರಿಸಿ ಸುಡ್ಬೇಕು ಅವನ್ನ, ಮತ್ತೆ ಒಗೆದು ಮತ್ತೆ ಮಳೆ ಬಂತಂದ್ರೆ ಮತ್ತೆ ಚಿಗಿತ್ ಬಿಡ್ತಾವ ಅಲ್ಲೇ ಬೇರುಗಳು.
0: ಹೌದು ಹೌದು.
1: ಈ ಆಳವಾದ ಉಳುಮೆ ಮಾಡಬಹುದು. ಈಗ ತೋಟಗಾರಿಕೆ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಿದ್ದಾಗ ಅಲ್ಲಿ ಆಳವಾದ ಉಳುಮೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ದಾಳಿಂಬೆ ಇರಬಹುದು ಅಥವಾ ಬೇರೆ ಬೇರೆ ಬಹುವಾರ್ಷಿಕ ಬೆಳೆಗಳಿರ್ತವೆ, ಅಲ್ಲಿ ಕಳೆನಾಶಕನ ಹೊಡಿಬೇಕಲ್ಲಿ
0: ಕಳೆನಾಶಕನೇ ಹೊಡಿಬೇಕು. ಬೇರೆ ಯಾವುದೇ ಒಂದು ರೀತಿ ಅಂದ್ರೆ ಈಗ ನಾವು ರಾಸಾಯನಿಕ ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರು ರಾಸಾಯನಿಕಗಳನ್ನ ಬಳಸೋದಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒದಕೆ ಮಾಡಬಹುದು. ಕೆಲವರು ಗಿಡದ ಸುತ್ತು ಒಂದು ಪ್ಲಾಸ್ಟಿಕ್ ಒದಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಳೆಗಳು ಬರೋದಿಲ್ಲ, ಮತ್ತು ಗಿಡಗಳ ಬೆಳವಣಿಗೆನೂ ಚೆನ್ನಾಗುತ್ತೆ, ಮತ್ತು ತೇವಾಂಶನೂ ಸಂರಕ್ಷಣೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬೇರೆ ಯಾವುದೇ ಒಂದು ಪದ್ಧತಿ ಸಿಗೋ ಅಂದ್ರೆ ಅನುಕೂಲ ಆಗೋದಿಲ್ಲ ಅಂತ ಸಮಯದಲ್ಲಿ ಮಾತ್ರ ರಾಸಾಯನಿಕಗಳಿಗೆ ಹೋಗ್ಬೇಕಾಗುತ್ತೆ. ನಾನಾಗ್ಲೇ ಮೇಲೆ ಹೇಳ್ದಂಗೆ ಒಂದು ಗ್ಲೈಪೋಸೇಟ್ ಅಥವಾ ಪ್ಯಾರಾಕ್ವಾಟ್ ಅಂತಕ್ಕಂಥ ಕಳೆನಾಶಕಗಳನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಯಾಕೆಂದ್ರೆ ಇದು ಯಾವುದೇ ಒಂದು ಹಸಿರು ಒಂದು ಗಿಡ
1: ಬೆಳೆಯಿದ್ರೆ
0: ಒಣಗೋಗ್ಬಿಡುತ್ತೆ. ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಮತ್ತೆ ಯಾವುದೇ ರಾಸಾಯನಿಕಗಳು ಬೇಡ ಅಂದ್ರೆ ಬೇರೆ ರೀತಿಯ ಪದ್ಧತಿಯನ್ನು ಅಳವಡಿಸ್ಕೊಬೇಕು.
1: ಅಂದ್ರೆ ರಾಸಾಯನಿಕ ಬೇಡ ಅಂತಂದ್ರೆ ಪದ್ಧತಿ ಮತ್ತೆ ಬೇರೆ ಅಂದ್ರೆ ಆಳವಾದ ಉಳುಮೆ ಮಾಡಬೇಕು, ಅದನ್ನೇ ಮಾಡಬೇಕು ತೆಗಿಬೇಕಂತ ಹೇಳ್ತಿರ್ತಾವ.
0: ಹೌದು. ಮತ್ತೆ ಕಸ ಕಡ್ಡಿನೂ ಸಹ ನಮ್ಗೆ ಬೇರೆ ಕಳೆ ಇಲ್ದಿರ್ತಕ್ಕಂಥ ಕಸ ಕಡ್ಡಿನ ಭೂ ಒದಕೆ ಆಗಿ ಒದಿಸೋದ್ರಿಂದಲೂ ಸಹ ಈ ಒಂದು ಗಿಡಗಳ ಅಂದ್ರೆ ಕಳೆಗಳ ಒಂದು ಬೆಳವಣಿಗೆನ ಕತ್ತೋಟಿ ಮಾಡಬಹುದು.
1: ಈಗ ನೀರಾವರಿ ಪ್ರದೇಶದಲ್ಲಿ ಗರಿಕೆ ಜೇಕು ಚೆನ್ನಾಗಿ ಸಿಗ್ತಿರ್ತದ, ಆಮೇಲೆ ನೀವು ಗ್ಲೈಫಾಸೇಟ್ ಅಥವಾ ಪ್ಯಾರಾಕ್ವಾಟ್ ಔಷಧಿಯನ್ನ ಕಳೆನಾಶಕವನ್ನ ಸಿಂಪರಣೆ ಮಾಡ್ತೀವಿ, ಒಣಗಿ ಬಿಡುತ್ತೆ ಅದು.
0: ಹೌದು.
1: ಒಣಗಿ ಮತ್ತೆ ಒಂದು 15 ದಿವಸ 1 ತಿಂಗಳಾದ್ಮೇಲೆ ಮತ್ತೆ ಬಂದ್ಬಿಡುತ್ತೆ.
0: ಹೌದು.
1: ಮತ್ತೆ ಹೊಡಿಬೇಕಂತಿರುವಾಗ
0: ಮತ್ತೆ ಹೊಡಿಬೇಕಾಗುತ್ತೆ. ಬಂದ್ರೆ ರಾಸಾಯನಿಕಗಳಿಂದಲೇ ಮಾತ್ರ ಅಂತಾನೆ ಆದಾಗ ಇದಾಗುತ್ತೆ. ಇನ್ನೊಂದು ಕೆಲವೊಂದು ಬೆಳೆ ಪರಿವರ್ತನೆ ಮಾಡಬಹುದು. ಸೊ ಈಗ ಅಗಲವಾದ ಈಗ ತೊಗರಿ ಮತ್ತಿ ಮುಂತಾದ ಒಂದು ಬೆಳೆಗಳು ಅಗಲವಾದ ಒಂದು ಸಾಲುಗಳಲ್ಲಿ ಮಾಡೋದ್ರಿಂದ ಈ ಸಾಲುಗಳ ಮಧ್ಯೆ ಈ ಕಳೆಗಳ ಒಂದು ಉಪಟಲ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಇವುಗಳನ್ನು ಹತೋಟಿ ಮಾಡೋಕೆ ಕಷ್ಟ ಆಗ್ಬೋದು. ಬೇರೆ ಯಾವುದು ಅನಿವಾರ್ಯ ಯಾವುದು ಇಲ್ಲ ಅಂತ ಸಮಯದಲ್ಲಿ ರೈತರು ಮುನ್ನೆಚ್ಚರಿಕೆ ವಹಿಸಿ ಈ ಕಳೆನಾಶಕಗಳನ್ನು ಬಳಸಬೇಕು, ಬಹಳ ಮುಖ್ಯ.
1: ಅಂದ್ರೆ ಈಗ ನಾವು ವಾರ್ಷಿಕ ಬೆಳೆಗಳನ್ನ ಬೆಳೀತಕ್ಕಂತ ಸಂದರ್ಭದಲ್ಲಿ ಈಗ ಗೋಧಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತಿರ್ತೀವಿ, ಅಂತ ರೈತರು ಹೇಳೋದು ಎಷ್ಟು ಕಷ್ಟಪಟ್ಟರು ಹೋಗ್ತಾ ಇಲ್ಲ ಇದು ಗರಿಕೆ ಮತ್ತು ಜೇಕು, ಇದಕ್ಕೆ ಏನು ಮಾಡ್ಬೇಕು ಗೊತ್ತಾಗತ್ತಲ್ಲ ಅಂತ ಹೇಳ್ತಾರೆ. ಅದೇನೋ ಇನ್ನು ಮೊಳಕೆ ಬಂದಿರ್ತೇವೆ, ಅದೇ ಗರಿಕೆನ ಬಂದ್ಬಿಡತ್ತೆ ಮುಂಚೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಿವಾರಣೆ ಮಾಡೋದು, ಕಳೆನಾಶಕದಿಂದ ನಿವಾರಣೆ ಮಾಡೋದು ಕಷ್ಟ ಆಗ್ಬಿಡತ್ತೆ ಅವ್ರಿಗೆ.
0: ಹಾ, ಕಳೆನಾಶಕಗಳನ್ನ ನಿವಾರಣೆ ಮಾಡೋದು ತೊಂದರೆ ಆದಂಥ ಸಮಯದಲ್ಲಿ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು ಮುಂಚಿತವಾಗಿ, ಒಂದು ಬಿತ್ತನೆ ಆದ 15 ದಿನಕ್ಕೆ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು, ಮತ್ತೆ ಸಾಲುಗಳ ಮಧ್ಯೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಈಗ ದ್ವಿದಳ ಧಾನ್ಯಗಳು ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಹುರುಳಿ ಇರ್ಬೋದು, ಇಂಥವನ್ನ ಬೆಳೆದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಮಾಸ್ಕ್ ಆಗ್ಬಿಡುತ್ತೆ. ಸೊ ಅವು ಈ ಒಂದು ಕಳೆಗಳ ಬೆಳವಣಿಗೆ ಆಗೋದಿಲ್ಲ. ಸುಮಾರು ಒಂದು 15-20 ದಿನಗಳು ಬೇಕು ಏನೋ ಇಂಥ ಕಳೆಗಳು ಮತ್ತೆ ಬೆಳವಣಿಗೆ ಆಗಿ ಒಂದು ಸಾಲುಗಳ ಮಧ್ಯೆ ಬರ್ತಕ್ಕಂಥದ್ದು. ಅಂತ ಸಮಯದಲ್ಲಿ ಈ ದ್ವಿದಳ ಧಾನ್ಯಗಳು ಏನಾದ್ರೂ ಬೆಳೆದಿದ್ದೆ ಆದ್ರೆ ನಮ್ಮ ಸಾಲುಗಳ ಮಧ್ಯೆ ಬರ್ತಕ್ಕಂಥ ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು.
1: ಅಂದ್ರೆ ಈಗ 2-3 ನೀರಾವರಿ ಪ್ರದೇಶ ಇತ್ತಪ್ಪ ಅಂದ್ರೆ ಈ ಚೆನ್ನಾಗಿ ಸಿಕ್ಕಿದಾಗ 2-3 ಕಳೆನಾಶಕವನ್ನು ಅದರ ಮೇಲೆ ಸಿಂಪರಣೆ ಮಾಡಿದ್ರೆ ಕಂಪ್ಲೀಟ್ ಹೋಗತ್ತಂತಿರ್ತಾವ ಕಳೆನಾಶಕ ಯೂಸ್
0: ಮಾಡೋದ್ರೆ.
1: ಈ ನೋಡಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಈಗ ಕೆಲವೊಮ್ಮೆ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಕೀಟಗಳನ್ನ ಹೊಲದಲ್ಲಿ ಪರತಂತ್ರ ಜೀವಿಗಳನ್ನ ಬಿಡ್ತಾರೆ, ಅದೇ ತರ ಕಳೆಗಳನ್ನ ತಿನ್ನುವಂತ ಪರತಂತ್ರ ಜೀವಿಗಳು ಏನಾದರೂ ಕಂಡಿಡಿದ್ರೆ ವಿಜ್ಞಾನಿಗಳು?
0: ಆದ್ರೆ ಇದೆ ಅಂದ್ರೆ ಏನು ಜೈವಿಕವಾಗಿ ಆ ಕಳೆಗಳನ್ನು ಹತೋಟಿ ಮಾಡಿರ್ತಕ್ಕಂಥದ್ದು, ಬಟ್ ಈ ನಮ್ಮ ದೇಶದಲ್ಲಿ ಆಗಿರ್ಬೋದು ಮತ್ತೆ ಈ ಪ್ರಾಂತ್ಯದಲ್ಲಿ ಅದು ಇನ್ನೂ ಹೆಚ್ಚು ಪ್ರಚಲಿತ ಆಗಿಲ್ಲ. ಸೊ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಿದ್ದಾವೆ. ಸೊ ಬಟ್ ಇಲ್ಲಿ ಈ ಭಾಗದಲ್ಲಿ ಈ ಒಂದು ಜೈವಿಕವಾಗಿ ಕಳೆಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಬಂದಿಲ್ಲ.
1: ಈಗ ಇನ್ನೊಂದು ಕಳೆ ಬಹುವಾರ್ಷಿಕ ಕಳೆಗೆ ಬಂದಾಗ ತುರ್ಬಿ ಗಿಡ ಅಂತ ಹೇಳ್ತೀವಿ ನಾವು, ತುರ್ಬಿ ಗಿಡ ಅದೇ ನೀವು ಹೇಳಿದ್ರಲ್ಲ ಒಂದು, ಅದನ್ನ ಹತೋಟಿ ಮಾಡೋದು ಕಷ್ಟ. ಈಗ ಒಣ ಪ್ರದೇಶದಲ್ಲಿ ಬಹಳಷ್ಟು ಬರ್ತಾ ಇರ್ತದ, ಬದನೆ ಜಾತಿಗೆ ಸೇರಿದಂತ ಒಂದು ಸಸ್ಯ ಬಹಳಷ್ಟು ಬರುತ್ತೆ,
0: ಕಾಡು ಬದನೆ.
1: ಅದು ಹೇಗೆ ನಿರ್ಮೂಲನೆ ಮಾಡೋದು ಅಂತಿರ್ತಾವ?
0: ಸೊ ನಾನು ಆಗ್ಲೇ ಹೇಳಿದೆ ನಮ್ಗೆ ಈ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಬೀಜದಿಂದ ಬರ್ತಕ್ಕಂಥ ಯಾವುದೇ ಒಂದು ಕಳೆಗಳಿದ್ರೆ ಅವುಗಳನ್ನ ಹತೋಟಿ ಮಾಡೋದು ಈಸಿ. ಸೊ ನಮ್ಗೆ ತುಂಗೆ ಗರಿಕೆ ಇಂಥವುಗಳನ್ನ ಬೇರಿಂದ ಬೆಳವಣಿಗೆ ಆಗ್ತಕ್ಕಂಥ ಬಹುವಾರ್ಷಿಕ ಕಳೆಗಳನ್ನ ಹತೋಟಿ ಮಾಡೋದು ಕಷ್ಟ. ಸೊ ಇಂಥವುಗಳನ್ನ ಏನಾಗುತ್ತೆ ಅಂದ್ರೆ ಯಾವು ಮುಂಚಿತವಾಗಿ ಹೂ ಬಿಡದಿದ್ದಕ್ಕಿಂತಲೂ ಮುಂಚಿತವಾಗಿ ಅಥವಾ ಬೀಜ ಬರ್ದಕ್ಕಿಂತಲೂ ಮುಂಚಿತವಾಗಿ ಅವುಗಳನ್ನ ಕಿತ್ತು ನಾವು ಸುಡೋದ್ರಿಂದ ಅವುಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಈಗ ಪಾರ್ಥೇನಿಯಂ ಸಹ ಬೀಜದಿಂದ ಬರ್ತಕ್ಕಂಥ ಒಂದು ಬಹುವಾರ್ಷಿಕ ಕಳೆ, ಇದನ್ನ ನಾವು ಹತೋಟಿ ಮಾಡಬಹುದು.
1: ಬಂದಾಗ ಕಳೆಯನ್ನ ಬೀಜ ಆಗೋರಿಗೂ ಬಿಡಬಾರ್ದು.
0: ಯಾವುದೇ ಒಂದು ಈ ಕಳೆಗಳನ್ನ ಬೀಜ ಆಗೋವರೆಗೂ ಬಿಡಬಾರ್ದು. ನೀವು ಬೀಜ ಆಗೋವರೆಗೂ ಬಿಟ್ಟಿದ್ದೆ ಆದ್ರೆ ಒಂದ್ಸರಿ ಬೀಜ ಆದ್ರೆ 7 ಅವು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅಷ್ಟು ಕಷ್ಟ.
1: ಪಾರ್ಥೇನಿಯಂ ಒಂದು ಸಸ್ಯದ ಬೀಜ ಭೂಮಿಯಲ್ಲಿ ಎಷ್ಟು ವರ್ಷ ಜೀವಂತವಾಗಿರುತ್ತದೆ ಬೀಜ?
0: ಸೊ ನಮ್ಮ ಒಂದು ವೈಜ್ಞಾನಿಕವಾಗಿ ತಿಳಿದದ್ದು ಏನಪ್ಪ ಅಂದ್ರೆ ಒಂದ್ ಸರಿ ಅದು ಬೀಜ ಆದ್ರೆ 7 ಅದು ಭೂಮಿನಲ್ಲೇ ಇರುತ್ತೆ.
1: ಯಾವಾಗ ಬೇಕಾಗ ಒಳ್ಳೆ ಕಂಡೀಷನ್ ಸಿಕ್ಕರೆ ಮೊಳಕೆ ಬಂದ್ಬಿಡುತ್ತದೆ.
0: ಹೌದು, ಅದು ಕಂಡೀಷನ್ ಸಿಕ್ಕಿದ್ರೆ ಲಕ್ಸುರಿಯಾಗಿ ಬೆಳಿತೈತೆ ಮತ್ತೆ. ಬಟ್ ಅದನ್ನ ಹತೋಟಿ ಮಾಡೋದು ಬಹಳ ಈಸಿ. ಸೊ ಏನು ಅಂದ್ರೆ ನಾವು ಯಾವುದೇ ಒಂದು ಈ ಬೇಸಾಯ ಕ್ರಮಗಳನ್ನ ನಾನು ಏನ್ ಹೇಳಿದ್ನಲ್ಲ ಅವನ್ನ ಮಾಡ್ಬೋದು, ಬಟ್ ಇವೆಲ್ಲವನ್ನೂ ನಾವು ಹೂವ ಅಥವಾ ಹೂವಾಡುವ ಅಂತಕ್ಕಿಂತ ಮುಂಚಿತವಾಗಿ ಮಾಡ್ಕೋಬೇಕು. ಮುಂಚಿತವಾಗಿ ಮಾಡ್ಕೊಳ್ಳೋದ್ರಿಂದ ಹತೋಟಿ ಮಾಡ್ಬೋದು.
1: ವಿಶೇಷವಾಗಿ ಮತ್ತೆ ಬಹುವಾರ್ಷಿಕ ಕಳೆಗಳಿಗೆ ಬಂದಾಗ ಏನು ಒಂದು ಇತ್ತೀಚೆಗೆ ಬದಲಾವಣೆಗಳಾಗಿದ್ದಾವೆ, ಏನಾದರೂ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ ನಿರ್ವಹಣೆಯಲ್ಲಿ?
0: ಈಗ ಇಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಬೇಸಾಯ ಕ್ರಮಗಳನ್ನೇ ಈಗಲೂ ನಾವು ಶಿಫಾರಸು ಮಾಡ್ತೀವಿ. ರಾಸಾಯನಿಕಗಳನ್ನು ಶಿಫಾರಸು ಮಾಡಿದಾಗ ಇತ್ತೀಚೆಗೆ ಬಂದಿರತಕ್ಕಂಥ ರಾಸಾಯನಿಕಗಳನ್ನೇ ನಾವು ಹೇಳ್ತೀವಿ. ಸೊ ಇನ್ನು ಸಮಗ್ರ ನಿರ್ವಹಣೆ ಬಹಳ ಮುಖ್ಯ. ಏಕವಾರ್ಷಿಕ ಕಳೆಗಳಿಗಿಂತಲೂ ಬಹುವಾರ್ಷಿಕ ಕಳೆಗಳಲ್ಲಿ ಸಮರ್ಪಕವಾದ ನಿರ್ವಹಣೆ ಮಾಡಿದ್ದೆ ಆದ್ರೆ ಸಂಪೂರ್ಣ ಹತೋಟಿ ಮಾಡ್ಬೋದು. ಬಟ್ ನೀವು ಯಾವುದೋ ಒಂದು ರೀತಿಯಲ್ಲಿ 1 ಮಾಡಿ 1 ಬಿಟ್ಟು ಅಥವಾ ಒಂದು ಸೀಸನಲ್ ಮಾತ್ರ ಮಾಡಿ ಮುಂದಿನ ವರ್ಷ ಮಾಡಲಿಲ್ಲ ಅಂದ್ರೆ ಅದು ಹೆಚ್ಚು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ.
1: ಈಗ ಕೆಲವೊಂದು ಬೆಳೆಗಳನ್ನ ಬೆಳೆಯೋದ್ರಿಂದ ಕಳೆಗಳ ನಿರ್ಮೂಲನೆ ಮಾಡಬಹುದು, ಕಳೆಗಳ ಒಂದು ಹತೋಟಿ ಬರಲಾರದಂತೆ ಮಾಡಬಹುದು ಅಂತ ಹೇಳ್ತಾರೆ.
0: ಹೌದು,
1: ಯಾವ ಬೆಳೆಗಳು ಉದಾಹರಣೆ ಈಗ ಗರಿಕೆ ಜೇಕು ಎಲ್ಲಿ ಬರುತ್ತೆ ಅಂತಲ್ಲಿ ಭೂಮಿಗೆ ಕೆಲವೊಂದು ಬೆಳೆಗಳನ್ನ ಸೂಕ್ತವಾಗಿ ವಿಜ್ಞಾನಿಗಳು ಶಿಫಾರಸು ಮಾಡ್ತಾರೆ, ಈ ಬೆಳೆ ಹಾಕ್ಬಿಡ್ರಿ ನಿಮ್ಮ ಗರಿಕೆ ಬರೋದಿಲ್ಲ ಸುಟ್ಟು ಹೋಗ್ಬಿಡತ್ತೆ ಅಂತ ಹೇಳ್ತಾರೆ.
0: ಸಾಮಾನ್ಯವಾಗಿ ಇಂಥ ಒಂದು ಬೆಳೆಗಳ ಹತೋಟಿಗೆ ಮೂಲ ತತ್ವ ಏನು ಅಂದ್ರೆ ಭೂಮಿಯ ಒಂದು ನಾವು ಏನು ಭೂಮಿನ ಎಕ್ಸ್ಪೋಸ್ ಮಾಡ್ದಂಗೆ ಅದನ್ನ ಸಂಪೂರ್ಣವಾಗಿ ಒದಕೆ ತರ ಮಾಡಬೇಕು. ಈಗ ನಾವು ಬಹುಬೇಗ ಬೆಳೀತಕ್ಕಂಥ ಬೆಳೆಗಳಾಗಿರ್ಬೋದು ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ಹುರುಳಿ, ಇಂಥ ಮುಂತಾದ ಬೆಳೆಗಳನ್ನು ಬೆಳೆಯೋದ್ರಿಂದ
1: ಒಂದು ಭೂಮಿ ಎಲ್ಲ ಕವರ್ ಮಾಡಿಬಿಡ್ತವೆ,
0: ಭೂಮಿನ ಬೇಗ ಕವರ್ ಮಾಡಿಬಿಡುತ್ತೆ, ಅವಾಗ ಈ ಕಳೆಗಳು ಬರೋದನ್ನ ತಡೀತವೆ. ಸೊ ಅದು ಬಹಳ ಮುಖ್ಯ.
1: ಈಗ ಕೆಲವೊಮ್ಮೆ ನೀರು ನಿಲ್ಲಿಸ್ತಕ್ಕಂಥ ಬೆಳೆಗಳು ಜಾಸ್ತಿ ನೀರು ನಿಲ್ಲಿಸ್ತವೆ, ಈಗ ಕಬ್ಬು ಉದಾಹರಣೆ, ಕಬ್ಬು ಅಥವಾ ಈಗ ಭತ್ತ ಬೆಳೀತಾರೆ, ಭತ್ತದ ಗದ್ದೆಯಲ್ಲಿ ಕರಿಕೆ ಕಾಣೋದಿಲ್ಲ.

0: ಕರಿಕೆ ಬರೋದೇ ಇಲ್ಲಲ್ವಾ?
1: ಹೌದು,
0: ಅಂತ ಗದ್ದೆಯಲ್ಲಿ
1: ಸರ್ ಮುಖ್ಯವಾಗಿ ಇವು ಮತ್ತೆ ಬೆಳವಣಿಗೆ ಆಗದೆ ಬೇರುಗಳಿಂದ. ಈ ಬೇರುಗಳು ಕೊಳೆದಿಂದ ಸ್ಟಾರ್ಟ್ ಆದರೆ ಅಥವಾ ಬೇರುಗಳು ಕೊಳತೋಗ್ಬಿಟ್ರೆ ಮತ್ತೆ ಬರ್ತಕ್ಕಂಥ ಪ್ರಮೇಯನೇ ಇರೋದಿಲ್ಲ.
0: ಹೌದು.
1: ಸೊ ಏಕ ವರ್ಷ ಬೆಳೆಗಳು ಏನಂದ್ರೆ ಬೀಜದಿಂದ ಬರೋದ್ರಿಂದ ನೀರಿನ ಮೂಲಕ ಬರ್ಬೋದು, ಗೊಬ್ಬರದ ಮೂಲಕ ಬರ್ಬೋದು, ಅವು ಬೀಜದಿಂದ ಮತ್ತೆ ಕಳೆಗಳಾಗಿ ಬೆಳವಣಿಗೆ ಆಗ್ತವೆ. ಈ ಬಹುವಾರ್ಷಿಕ ಬೆಳೆಗಳು ಬೇರುಗಳಿಂದ ಗೆಡ್ಡೆ ಗೆಣಸಿನಿಂದ ಬರೋದ್ರಿಂದ ಅವು ಕೊಳತೋಗಿರೋದ್ರಿಂದ ಮತ್ತೆ ಬರ್ತಕ್ಕಂಥ ಪ್ರಮೇಯ ಇರೋದಿಲ್ಲ.
0: ಈಗ ನೋಡ್ರಿ, ಬಹಳಷ್ಟು ಕಾಟ ಇತ್ತು, ಭಯಂಕರ ಕಳೆ ಇತ್ತು ಬಹುವಾರ್ಷಿಕ, ವಿಶೇಷವಾಗಿ ಗರಿಕೆ. ಗರಿಕೆ ಇದ್ದಂಥ ಪ್ರದೇಶವನ್ನ ಗದ್ದೆ ಮಾಡಿಬಿಟ್ರೆ ಹೇಗೆ? ಅಲ್ಲಿ
1: ಗದ್ದೆ ಮಾಡಿದ್ರೆ ಬೆಳೆ ಪರಿವರ್ತನೆ ಮಾಡಿದ್ರೆ ಅವುಗಳನ್ನ ತೊಂದರೆನ ಹೋಗ್ಲಾಡ್ಸ್ಕೊ.
0: ಒಂದ್ ವರ್ಷ ನಾವು ನೀರ್ ನಿಲ್ಲಿಸಿ ಭತ್ತವನ್ನ ಬೆಳೆದ್ಬಿಟ್ರೆ ಕಳೆ ಬರೋದೇ ಇಲ್ಲ. ಅದು
1: ಹೌದು, ಬರೋದಿಲ್ಲ. ಹೌದು, ಅದು ಒಂದು ಒಂದು ಪದ್ಧತಿ ಅನ್ಕೋಬಹುದು. ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ನಾವು ಇವುಗಳನ್ನ ಹತೋಟಿ ಮಾಡ್ಕೋಬಹುದು.
0: ಏನ್ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ರೈತರಿಗೆ, ಕೊನೆಯದಾಗಿ ಬಹುವಾರ್ಷಿಕ ಕಳೆಗಳು ಹಾನಿಯ ಪ್ರಮಾಣ ಬಹಳಷ್ಟು ಮಾಡ್ತಾವ ಅಂತ ಹೇಳ್ತೀರಾ, ಅಥವಾ ನೀವು ಹೇಗೆ ಅಷ್ಟೇನು ಹಾನಿ ಆಗೋದಿಲ್ಲ ಬಹುವಾರ್ಷಿಕ ಕಳೆಗಳಿಂದ ಅಂತ ಹೇಳ್ತೀರಾ?
1: ಈ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಒಣ ಬೇಸಾಯದಲ್ಲಿ ಹೆಚ್ಚು ಒಂದು ತೊಂದರೆ ಕೊಡ್ತಕ್ಕಂಥದ್ದು ನೀರಾವರಿ ಪ್ರದೇಶಕ್ಕಿಂತಲೂ. ಅದರಲ್ಲೂ ನಿಮಗೆ ಅಗಲವಾದ ಸಾಲುಗಳಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಇಂಥ ಒಂದು ಹೊಲಗಳಲ್ಲಿ ಈ ಒಂದು ಕಳೆಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಇವುಗಳನ್ನು ನೀವು ಹತೋಟಿ ಮಾಡ್ಕೋಬೇಕಂದ್ರೆ ಒಂದು ಹೊಲಕ್ಕೆ ತಕ್ಕನಾಗಿ ಸಮಗ್ರ ಒಂದು ಕಳೆ ನಿರ್ವಹಣೆ ಕ್ರಮಗಳನ್ನು ಮಾಡಿದ್ದೇ ಆದರೆ, ಭೌತಿಕವಾಗಿ ಆಗಿರ್ಬೋದು, ಬೇಸಾಯ ಕ್ರಮಗಳಿಂದ ಆಗಿರ್ಬೋದು, ಅಥವಾ ರಾಸಾಯನಿಕಗಳಿಂದ ಆಗಿರ್ಬೋದು, ಇವೆಲ್ಲವನ್ನು ನೀವು ಸಮಗ್ರವಾಗಿ ಮಾಡಿದ್ದೇ ಆದರೆ ಈ ಒಂದು ಬಹುವಾರ್ಷಿಕ ಕಳೆಗಳನ್ನು ಸಹ ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಸೊ ಒಂದು ಪದ್ಧತಿಗಿಂತಲೂ ಬಟ್ ರೈತರ ಒಂದು ಇಚ್ಛೆ ಬಹಳ ಮುಖ್ಯ. ಸೊ ಬಂದ್ರೆ ಏನಪ್ಪ ನಮ್ಮ ಹೊಲ ತುಂಬಾ ಗರಿಕೆ ಬಂದಿದೆ, ತುಂಗೆ ಬಂದಿದೆ ಅಂತ ಹೇಳಿ ಕೈ ಚೀಲ ಕೂರೋದಲ್ಲ. ಸೊ ಅದನ್ನ ನಾವು ಹಂತ ಹಂತವಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ ಸಂಪೂರ್ಣ ಹತೋಟಿ ಮಾಡಬಹುದು.
0: ಅಂದ್ರೆ ನೀವು ಹೇಳಿದಂತ ಕೆಲವೊಂದು ಪ್ಯಾರಾಕ್ವಾಟ್ ಇರ್ಬೋದು, ಗ್ಲೈಫಾಸೆಟ್ ಇರ್ಬೋದು, ಆಮೇಲೆ ಮೀರಾ
1: 71 ಅಂದ್ರೆ ಅದೇ
0: ಅವೆಲ್ಲ ಕಳೆನಾಶಕವನ್ನ ಬೆಳೆ ಇದ್ದಾಗ ಬಳಸೋದು ಬಹಳ ಸೂಕ್ಷ್ಮತೆ ಅಲ್ವಾ? ಬಹಳಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅವನ್ನ,
1: ಈಗ
0: ಬೆಳೆಗಳ ಮೇಲೆ ಹೊಡಿಬೇಕು ಮಾತ್ರ.
1: ನಾನೀಗ ಪ್ಯಾರಾಕ್ವಾಟ್ ಅಂತ ಹೇಳಿದ್ನಲ್ಲ, ಅದನ್ನ ತೊಗರಿ ಬೆಳೆನಲ್ಲೂ ಸಹ ನಾವು ಶಿಫಾರಸ್ ಮಾಡಿದೀವಿ. ಬಟ್ ಏನಂದ್ರೆ ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಸ್ಪ್ರೇ ವುಡ್ ಆ ಕಡೆ ಈ ಕಡೆ
0: ಸಿಡಿಬಾರ್ದು, ಎಲ್ಲಿ
1: ಸಿಡಿಬಾರ್ದು ಬೆಳೆಗಳಿಗೆ, ಯಾವುದೇ ಕಾರಣಕ್ಕೂ ಸಿಡಿಬಾರ್ದು. ಎಲ್ಲಿ ಸಿಡಿಯಿತೋ ಅಲ್ಲಿ ಸುಟ್ಟೋಗ್ಬಿಡ್ತವೆ. ಸೊ ಇದು ಯಾವುದು ಹಸಿರು ಪದಾರ್ಥ, ಹಸಿರು ಗಿಡಗಳಿರ್ತವೆ ಎಲ್ಲವನ್ನು ಸುಟ್ಟೋಗ್ತವೆ. ಆದ್ರಿಂದ ರೈತರು ಇವನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು, ಬಹಳ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು. ಅವಾಗ ಮಾತ್ರ ಸಮಗ್ರವಾಗಿ ಹತೋಟಿ ಮಾಡ್ಕೋಬಹುದು.
0: ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೆ ಬಹುವಾರ್ಷಿಕ ಕಳೆಗಳು ಯಾವುವು ಮತ್ತು ಅವುಗಳ ಹತೋಟಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು ಎಲ್ಲ ರೈತರಿಗೂ. ಧನ್ಯವಾದ.

0: ಇದುವರೆಗೆ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್
1: ಉಮೇಶ್ ಎಂಆರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
2: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಇಲಾಖೆ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು, ಬಿರುಗಾಳಿ ಸಹಿತ ಚದುರಿದ ಭಾಗಗಳಲ್ಲಿ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 42-44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯದಲ್ಲಿ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮೆಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಿ, 72-32-32 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 ಗ್ರಾಂ ಟ್ರೈಕೋಡರ್ಮದಿಂದ ಹಾಗೂ ಜೈವಿಕ ಪೀಡನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲುಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.
1: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44, 7,000 ರೂಪಾಯಿಯಿಂದ 8,300 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 5,029 ರೂಪಾಯಿಯಿಂದ 6,375 ರೂಪಾಯಿ. ಭತ್ತ, ಸೋನಾ ಮಸೂರಿ 2,066 ರೂಪಾಯಿಯಿಂದ 2,925 ರೂಪಾಯಿ. ಕುಸುಬೆ ಸಾಫ್ಟ್ ಫ್ಲವರ್ 4,780 ರೂಪಾಯಿಯಿಂದ 4,780 ರೂಪಾಯಿ, ತೊಗರಿ ಕೆಂಪು 7,339 ರೂಪಾಯಿಯಿಂದ 7,529 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆಧಾರಣೆ. ಸಜ್ಜೆ ಇತರೆ 2,425 ರೂಪಾಯಿಯಿಂದ 2,500 ರೂಪಾಯಿ, ಒಣಮೆಣಸಿನಕಾಯಿ 5,000 ರೂಪಾಯಿಯಿಂದ 5,000 ರೂಪಾಯಿ, ಜೋಳ ಇತರೆ 2,500 ರೂಪಾಯಿಯಿಂದ 2,500 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 2,100 ರೂಪಾಯಿಯಿಂದ 2,200 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 3,174 ರೂಪಾಯಿಯಿಂದ 3,571 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 4,000 ರೂಪಾಯಿಯಿಂದ 4,000 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆಧಾರಣೆ. ಕಡಲೆಕಾಳು ಆವರೇಜ್ ಇಡೀ 5,870 ರೂಪಾಯಿಯಿಂದ 6,433 ರೂಪಾಯಿ, ಒಣಮೆಣಸಿನಕಾಯಿ 10,000 ರೂಪಾಯಿಯಿಂದ 15,500 ರೂಪಾಯಿ, ಭತ್ತದ ಆರ್ನರ್ ಆರ್ ಹಳೆಯದು 2,400 ರೂಪಾಯಿಯಿಂದ 4,120 ರೂಪಾಯಿ. ಈಗ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆಧಾರಣೆ. ಸಜ್ಜೆ ಹೈಬ್ರಿಡ್ 2,230 ರೂಪಾಯಿಯಿಂದ 2,740 ರೂಪಾಯಿ, ಭತ್ತ ಒಂದು ಚಿಕ್ಕದು 3,190 ರೂಪಾಯಿಯಿಂದ 3,200 ರೂಪಾಯಿ, ತೊಗರಿ 7,710 ರೂಪಾಯಿಯಿಂದ 7,710 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ, ಸಿಂಧನೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನು ಕೇಳಿದಿರಿ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
4: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
3: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
4: ಹಾಗಾದ್ರೆ ಸರಿಯಾದ ನಂಬರ್?
3: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
4: ನೀವು ಉಳಿಸಿ ಬಿಟ್ರಿ ಅಕ್ಕ,
3: ಕೆಲ್ಸದಿಂದಲ್ಲ.
4: ಮಾಡ್ತೀನಿ. ಆರ್ ಬಿ ಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಇದುವರೆಗೆ ಜನಪದ ಗೀತೆಗಳಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೆರೆ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7:34 ಆಗುತ್ತಲಿದ್ದು 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದು

0: ಅದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ. ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ ಮೂರು ದೇಶಗಳ ಅಧಿಕೃತ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರು ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನಿಸ್ ಅವರೊಂದಿಗೆ ಮೂರನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3-4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262-178 ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12 ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾಧೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026 ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ BIS ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ಧಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026 8 ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8 ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕೆಳಗರೆ ತರಂಗಾಂತರ 102.1 MHz ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ SP ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. RN ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಧ್ರುವತಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಗುರುಕಿರಣ್ ಅವರ ಸಂಗಡಿಗರ ಧ್ವನಿಯಲ್ಲಿ ಕೇಳಿ. ನ್ಯೂಸ್ ಚಿತ್ರದ ಗೀತೆ. ಕವಿರಾಜ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಜಿ ಉದಯ ಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ರಥಸಪ್ತಮಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬೆಂಕಿಯ ಬಲೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೆಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು.

0: Mysore sandal soap.
1: ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಉಲಿಹೈದರ್ ಗ್ರಾಮದ ಹೈವಳಿಯಪ್ಪ, ಕರಿಯಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು

0: ಇದುವರೆಗೆ ಜನಪದ ಸಂಗೀತದಲ್ಲಿ ಹುಲಿಹೈದರ್ ಗ್ರಾಮದ ಹೈವಳೆಯಪ್ಪ, ಕರಿಯಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.
1: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:45 ಆಗುತ್ತಲಿದ್ದು, ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: successful flight test of Pinaka long-range guided rocket at Chandipur in Odisha. Monsoon recovery brings relief. Agriculture Minister Shivraj Singh Chauhan expresses confidence that rainfall to gain further momentum this month, leading to acceleration in Kharif sowing. Center assures all possible assistance to flood-affected states. U.S. President Donald Trump says ceasefire with Iran is over. And in Wimbledon tennis, Marta Kostyuk of Ukraine and Czech player Linda Noskova enter women's singles semifinals. Prime Minister Narendra Modi arrived at Melbourne in Australia this evening on the second leg of his three-nation tour after concluding his successful visit to Indonesia. Upon arrival in Melbourne, Mr. Modi was warmly received by Australian Minister for Housing, Minister for Homelessness and Minister for Cities, Claire O'Neill. Our correspondent covering the Prime Minister's Australia visit has filed this report.
1: The air in Melbourne buzzed with immense enthusiasm today as the Indian diaspora turned out in full force to welcome Prime Minister Narendra Modi. The high-profile reception was punctuated by a magnificent cultural showcase that beautifully illustrated the deepening cross-continental friendship through the universal language of music and dance. Before the stage came alive with the performances, the Prime Minister briefly interacted with the community members, sharing warm greetings with the gathered diaspora. Following this heartfelt interaction, the evening commenced with an extraordinary symbolic duet between the didgeridoo, an ancient indigenous Australian wind instrument traditionally crafted from hollow eucalyptus trees, and the Indian tabla. This was followed by a captivating Kathak recital led by renowned Melbourne-based dancer Miss Sanchita Abrol. The artistic showcase concluded with a powerful performance by the 10-piece Australia-India Orchestra, who delivered a stirring symphony rendition of A.R. Rahman's iconic anthem Ma Tujhe Salaam, deeply moving the gathered audience. Suhas Ram, Akashwani News, Melbourne.
0: During his three-day visit, Mr. Modi will participate in the third India-Australia Annual Summit. He will also participate in the India-Australia CEOs Forum, where he will address a gathering of top business leaders from both countries. The Prime Minister in a social media post said he is looking forward to talks with his Australian counterpart, Anthony Albanese. Earlier in the day, Prime Minister Modi visited the UNESCO World Heritage Site of Prambanan Temple in Yogyakarta, along with Indonesian President Prabowo Subianto. The two leaders toured the 9th century temple complex in a joint press statement at the temple premises. Prime Minister Modi described the visit as a deeply spiritual and memorable experience.
2: योग्यकार्ता के इस भव्य मंदिर कॉम्प्लेक्स में अब जब हम पुनर्निर्माण का काम करने जा रहे हैं और ये यूनेस्को का वर्ल्ड हेरिटेज है मुझे पूरा विश्वास है आज के बाद भारत के यात्री तो यहां जरूर आएंगे दुनिया के दूर-दूर क्षेत्रों में कहीं पर भी जाएं हमें कहीं न कहीं भारत की सांस्कृतिक विरासत के दर्शन होते हैं
0: External Affairs Minister Dr. S. Jayashankar today called on Crown Prince Sheikh Sabah Al Khalid Al Sabah of Kuwait. In a social media post, the minister shared that he conveyed the greetings of Prime Minister Narendra Modi to the Crown Prince. Dr. Jayashankar appreciated the Crown Prince's commitment to take forward the bilateral cooperation of India and Kuwait. The External Affairs Minister also called on Prime Minister of Kuwait, Sheikh Ahmed Abdullah Al Ahmed Al Sabah. Dr. Jayashankar thanked him for support to the Indian community's welfare and well-being. In a social media post, the External Affairs Minister welcomed the vision of Mr. Al Sabah for stronger and mutually beneficial India-Kuwait cooperation. Dr. Jayashankar also met Defence Minister Abdullah Ali Abdullah Al Salem Al Sabah and discussed about defence industry cooperation and maritime security. India and Russia today reaffirmed their commitment to strengthen counter-terrorism cooperation at multilateral fora, including at the UN, BRICS, EAG and SCO. The Ministry of External Affairs said the 14th meeting of the India-Russia Joint Working Group on Counter-Terrorism was held in New Delhi. Secretary West, Ministry of External Affairs Sibi George and Deputy Foreign Minister of Russia Dmitry Lubinsky co-chaired the meeting. Both sides condemned terrorism in all its forms and manifestations, including cross-border terrorism, and called for concerted action against terrorists, terrorist groups, and their proxies and affiliates. Defence Research and Development Organisation, DRDO, today conducted a successful flight test of Pinaka Long Range Guided Rocket, LRGR, at the Integrated Test Range, Chandipur, in Odisha. The Defence Ministry said the rocket was tested for a user-defined minimum range of 60 kilometres. The Pinaka LRGR rocket is designed by Armament Research and Development Establishment in association with High Energy Materials Research Laboratory, with support from Defence Research and Development Laboratory and Research Centre, Imarat. Defence Minister Rajnath Singh has congratulated DRDO, the Indian Army and the industry on the successful flight test. The minister described it as a major milestone in indigenous design and development capability for long-range guided rockets. Agriculture and Farmers Welfare Minister Shivraj Singh Chauhan today said that several parts of the country have received good rainfall in recent days, reducing the number of rainfall-deficient districts from 262 to 178. The minister said this while chairing a high-level review meeting in New Delhi over the possible impact of El Niño. He expressed confidence that rainfall will gain further momentum during July, leading to an acceleration in kharif sowing.
3: The number of districts facing deficient rainfall has declined from 262 to 178 due to good rainfall in several districts of the country during the last few days. We continue to closely monitor these 178 districts. Better rainfall in July has improved sowing prospects, which is expected to pick up further. As of yesterday, sowing has been completed on over 350 lakh hectares. The delayed monsoon has slightly affected the sowing of tur, soybean and cotton. Farmers are being advised to prioritize sowing of short duration crops such as maize, pear millet and green gram.
0: Mr. Chauhan said the center is closely monitoring the situation in Maharashtra, Madhya Pradesh, Gujarat, Uttar Pradesh, Rajasthan, Karnataka, Bihar, Jharkhand, Telangana, Andhra Pradesh, Punjab, West Bengal and Odisha. The Indian Meteorological Department has said that conditions are favourable for further advance of southwest monsoon into remaining parts of North Arabian Sea, Rajasthan, Haryana and Punjab during the next 2 to 3 days. IMD has forecast heavy to very heavy rainfall over parts of Arunachal Pradesh, Assam, Meghalaya, Bihar, East Rajasthan, Madhya Pradesh, Sub-Himalayan, West Bengal, Sikkim and West Uttar Pradesh tomorrow. A report from our correspondent.
4: The Met Department has predicted heavy rainfall over Delhi, Haryana, Chandigarh, Punjab, East Uttar Pradesh, Gujarat, Himachal Pradesh, Uttarakhand, Goa and Madhya Maharashtra over the next 2 days. Similar conditions are likely to prevail over Karnataka, Kerala, Mahe, Konkan, Nagaland, Manipur, Mizoram, Tripura, Tamil Nadu, Puducherry and Karaikal till Friday. Delhi NCR today witnessed a brief spell of rain which brought relief to the people of the national capital after warm and humid conditions. It transformed the city's weather into a pleasant and refreshing experience. With Rushu Jaiswal, Akshit Vedyan, Akashwani News, Delhi.
0: Union Home Minister Amit Shah today spoke to the chief ministers of several states affected by heavy rainfall, flood-like situation and landslides and assured them of all possible assistance from the centre. Mr. Shah spoke to Maharashtra Chief Minister Devendra Fadnavis, Gujarat Chief Minister Bhupendra Patel and Kerala Chief Minister V.D. Satishan. Meanwhile, Nasik, Raigarh and Palghar districts continue to witness incessant rainfall while heavy showers persist across the Ghat regions of Maharashtra. IMD has issued a red alert for Palghar and Raigarh districts and Ghat areas of Nashik, Pune and Satara. More from our correspondent.
5: Heavy rainfall continued across Nasik and Igatpuri catchment areas, with several locations recording more than 300 mm of rainfall in last 24 hours. Authorities issued advisories for residents along Godavari River following water discharge from filled reservoirs. Raigarh and Ratnagiri district also received heavy rainfall, which resulted in flooding of residential areas. Palghar district has been witnessing very heavy rainfall over the past 8 days, prompting release of dam water into Surya River, leading to flooding of nearby low-lying areas. Devapriya Bhattacharji, Akashwani News, Mumbai.
0: This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back here with us on the news at 9. Benchmark domestic equity indices witnessed a sharp sell-off today with both the Sensex and the Nifty plunging more than 2%. Spike in crude oil prices, weak global cues and renewed geopolitical tensions weighed heavily on the markets. We have a report.
6: The Sensex tumbled 1,677 points to close at 76,504. The Nifty also dipped 517 points to settle at 23,882. In the broader market on the National Stock Exchange, the Mid-Cap 100 Index fell over 1.5%, while the Small-Cap 100 Index lost more than 2.2%. Earlier markets opened on a negative note amid geopolitical concerns. Sentiment weakened further during the latter half of the session, after U.S. President Donald Trump said that the memorandum of understanding signed with Iran to end the conflict was over, adding that he did not want to engage with Tehran. With Ayushi's report, Gaurav Dhawanlal for Akashvani News.
0: Speaking to reporters at the North Atlantic Treaty Organization NATO summit in Ankara, U.S. President Trump said he does not want to waste his time negotiating with Iran.
7: I think it's over. I don't want to deal with them anymore. They're led by sick people. They're vicious, violent people. And if they had a nuclear weapon, they'd use it. As far as I'm concerned, it's over. I'll speak to our negotiators. They want to negotiate. They're good people. Steve Witkoff, Jared Kushner. But they have to come back to me. As far as I'm concerned, it's just a waste of time dealing with them. They're liars. We make a deal. Everyone's agreed. No nuclear weapon. They go outside, talk to the press. They say, we never even talked about it. I'll let our wonderful negotiators keep talking if they want. But I don't like these people.
0: Trump's statement comes hours after the U.S. carried out a new round of military strikes against Iran, targeting more than 80 sites. The U.S. said the strikes were in response to Tehran's attacks on commercial ships in the Strait of Hormuz. Announcing the operation, U.S. Central Command CENTCOM said the strikes were conducted using precision-guided munitions and were aimed at degrading Iran's ability to threaten international maritime commerce. The Iranian military said coastal bases and civilian facilities were struck in the provinces of Hormozgan and Mahsheher. According to the Islamic Revolutionary Guard Corps, IRGC, strikes also hit Bandar Mahsheher in southwest Iran. IRGC said it had responded to the strikes by targeting U.S. assets in neighboring countries as sirens went off in Bahrain and Kuwait. India is holding on to its crown as the world's fastest-growing major economy, with the International Monetary Fund, IMF, projecting it to grow at 7% during the current calendar year. IMF's flagship biannual report, the World Economic Outlook Update, released today, projected India's gross domestic product to moderate in the next calendar year to 6.4%. In sports, the 8th Khelo India Youth Games 2026 will be hosted by Telangana. Union Youth Affairs and Sports Minister Dr. Mansukh Mandavia made the announcement today. In tennis, Ukraine's Marta Kostyuk and Czech Republic's Linda Noskova have advanced to the women's singles semi-finals in Wimbledon. 12th seed Marta Kostyuk reached her first Wimbledon semi-final with a commanding 6-3, 6-2 win over Italy's Jasmine Paolini on centre court today. And now before we end the bulletin, the headlines once again. Prime Minister Narendra Modi arrives in Melbourne to take part in the third India-Australia annual summit. India and Russia reaffirm commitment to strengthen counter-terrorism cooperation at multilateral fora. DRDO conducts successful flight test of Pinaka long-range guided rocket at Chandipur in Odisha. Monsoon recovery brings relief. Agriculture Minister Shivraj Singh Chauhan expresses confidence rainfall to gain further momentum this month, leading to acceleration in Kharif sowing. Centre assures all possible assistance to flood-affected states. U.S. President Donald Trump says ceasefire with Iran is over. And in Wimbledon tennis, Marta Kostyuk of Ukraine and Czech player Linda Noskova enter women's singles semifinals. That is all in the news at 9. Good night.
8: Akashvani, Bengaluru.
9: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ ಹತ್ತೊಂಬತ್ತನೇ ಶತಮಾನದಲ್ಲಿ ಜಾರಿಗೆ ತಂದಿದ್ದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ನಾವೀಗ ಮುಕ್ತರಾಗಿದ್ದೇವೆ. 21ನೇ ಶತಮಾನದ ಅತ್ಯಂತ ಮಹತ್ವದ ಸುಧಾರಣೆಯ ನಂತರ ಭಾರತವು ಈಗ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ. ಇವು ನ್ಯಾಯ, ಸಮಾನತೆ ಮತ್ತು ನಿಷ್ಪಕ್ಷಪಾತದ ಮೂಲ ತತ್ವಗಳಲ್ಲಿ ಬೇರೂರಿವೆ. ನಿಜವಾದ ಅರ್ಥದಲ್ಲಿ ಇದು ನವಭಾರತದ ಚೇತನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸಂವಿಧಾನದ ಆಶಯಗಳನ್ನು ಪ್ರತಿಫಲಿಸುತ್ತದೆ. ಹೊಸ ಕಾನೂನುಗಳ ಧ್ಯೇಯೋದ್ದೇಶ ಕೇವಲ ಶಿಕ್ಷೆಯಲ್ಲ, ಬದಲಾಗಿ ನ್ಯಾಯ ಒದಗಿಸುವುದು. 150 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ಮುಕ್ತಿ. ಈ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಆರಂಭಿಕ ಎಫ್ಐಆರ್ ಹಂತದಿಂದ ಹಿಡಿದು ಸುಪ್ರೀಂಕೋರ್ಟ್ವರೆಗಿನ ನ್ಯಾಯದಾನ ಪ್ರಕ್ರಿಯೆಯು ಸರಿಸುಮಾರು 3 ವರ್ಷಗಳಲ್ಲೇ ಪೂರ್ಣಗೊಳ್ಳಲಿದೆ. ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ಕಠಿಣ ನಿಲುವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಕಟ್ಟುನಿಟ್ಟಾದ ನಿಬಂಧನೆಗಳನ್ನು ಪರಿಚಯಿಸಿದೆ. ಈ ಹೊಸ ಕಾನೂನುಗಳು ತನಿಖೆಯನ್ನು ಪೂರ್ಣಗೊಳಿಸಲು, ದೋಷಾರೋಪಣೆ ಪಟ್ಟಿ ಸಲ್ಲಿಸಲು, ಆರೋಪ ಹೊರಿಸಲು ಮತ್ತು ತೀರ್ಪುಗಳನ್ನು ನೀಡಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕಡ್ಡಾಯಗೊಳಿಸಿವೆ. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಎಲ್ಲ ಅಪರಾಧಗಳಿಗೆ ವಿಧಿ ವಿಜ್ಞಾನ ತನಿಖೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಬ್ರಿಟಿಷರು 1860ರಲ್ಲಿ ಐಪಿಸಿ ಮತ್ತು ಕೆಲವು ವರ್ಷಗಳ ನಂತರ ಸಿಆರ್ಪಿಸಿಯನ್ನು ಜಾರಿಗೆ ತಂದರು. ಈ ಕಾನೂನುಗಳನ್ನು ನಾಗರಿಕರ ಕಲ್ಯಾಣಕ್ಕಾಗಿ ರೂಪಿಸಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನು ಸಂರಕ್ಷಿಸಲು ರೂಪಿಸಲಾಗಿತ್ತು. ಅವರ ಈ ಮನಸ್ಥಿತಿಯು ಕಾನೂನಿನ ರಚನೆಯಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕೊಲೆ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಘೋರ ಅಪರಾಧಗಳಿಗಿಂತ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವುದು, ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು ಅಥವಾ ಬ್ರಿಟಿಷ್ ರಾಜಪ್ರಭುತ್ವವನ್ನು ಅವಮಾನಿಸುವಂತಹ ಅಪರಾಧಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಭಾರತೀಯ ಕಾನೂನುಗಳು ಅದೇ ಹಳೆಯ ದಂಡ ಸಂಹಿತೆಯ ಸುತ್ತಲೇ ಸುತ್ತುತ್ತಿದ್ದದ್ದು ಒಂದು ದುರದೃಷ್ಟಕರ ವಾಸ್ತವವಾಗಿತ್ತು. ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಗಿದ್ದರೂ ಕಾನೂನುಗಳ ಮೂಲ ಸ್ವರೂಪ ಮಾತ್ರ ಬದಲಾಗದೆ ಹಾಗೆ ಉಳಿದಿತ್ತು. ಬ್ರಿಟಿಷರ ಕಾಲದ ಈ ಕಾನೂನುಗಳ ಆತ್ಮ ಮತ್ತು ಉದ್ದೇಶವು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವುದು ಹಾಗೂ ನ್ಯಾಯ ಒದಗಿಸುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಿಸುವುದನ್ನೇ ತನ್ನ ಮುಖ್ಯ ಗುರಿಯಾಗಿಸಿಕೊಂಡಿದ್ದ ವಸಾಹತುಶಾಹಿ ವ್ಯವಸ್ಥೆಯನ್ನು ರಕ್ಷಿಸುವುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯ ಮೇಲಿನಿಂದ ದಾಸ್ಯದ ಮನಸ್ಥಿತಿಯಿಂದ ಮುಕ್ತರಾಗುವುದಾಗಿ ಪಣ ತೊಟ್ಟಾಗ ದಂಡ ಸಂಹಿತೆಯ ಸಂಪೂರ್ಣ ಸುಧಾರಣೆಯು ಆ ನಿಟ್ಟಿನಲ್ಲಿ ಇಟ್ಟ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಯಿತು. ದೇಶವು ವಸಾಹತುಶಾಹಿ ದಾಸ್ಯದ ಎಲ್ಲಾ ಕುರುಹುಗಳನ್ನು ತೊಡೆದುಹಾಕಲು ಮುಂದಾಗುತ್ತಿದ್ದಂತೆ ಮತ್ತು ಅಮೃತ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಭವ್ಯ ಸಂಕಲ್ಪದೊಂದಿಗೆ ಜುಲೈ 2024ರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಒಂದು ದೂರಗಾಮಿ ಉಪಕ್ರಮವನ್ನು ಕೈಗೊಂಡಿತು. 1860ರ ಇಂಡಿಯನ್ ಪೀನಲ್ ಕೋಡ್, 1898ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವುಗಳನ್ನು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿತ್ತು. ಈಗ ಇಂಡಿಯನ್ ಪೀನಲ್ ಕೋಡ್ ಸ್ಥಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಥಾನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಥಾನಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿವೆ. ಈ 3 ಹೊಸ ಕಾನೂನುಗಳು ಕೇವಲ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ನ್ಯಾಯ ಒದಗಿಸುವುದನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ಅಪರಾಧ ನ್ಯಾಯ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯ ಹಾಕಿವೆ. ಈಗ ಸರಳ, ಸುಲಭ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆಗಳ ಮೂಲಕ ಸುಲಭ ನ್ಯಾಯದಾನ ಪರಿಕಲ್ಪನೆಯು ಸಾಕಾರಗೊಂಡಿದೆ. ಈ 3 ಹೊಸ ಕಾನೂನುಗಳು ಭಾರತೀಯ ನ್ಯಾಯದ ನಿಜವಾದ ಉತ್ಸಾಹವನ್ನು ಒಳಗೊಂಡಿವೆ. ಸರಿಯಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಈ 3 ಕ್ರಿಮಿನಲ್ ಕಾನೂನುಗಳು ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಮಾನವೀಯ ಮುಖವನ್ನು ನೀಡಿವೆ. ಈ ಕಾನೂನು ಸಂಹಿತೆಯು ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಎಂಬ ನೈಜ ಪ್ರಜಾಪ್ರಭುತ್ವದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನತೆ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಹಾಗೂ ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಜನರಲ್ಲಿ, ಮತ್ತು ಜನರು ತಮ್ಮ ಶಕ್ತಿಯನ್ನು ದೇಶದ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾಗರಿಕರು ತಾವು ಕಾನೂನುಗಳನ್ನು ಪಾಲಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತಾರೆ. ಕಾನೂನಿನ ಎಡೆಗಿನ ನಾಗರಿಕರ ಈ ನಿಷ್ಠೆಯೇ ರಾಷ್ಟ್ರದ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಯಮಗಳು ಮತ್ತು ಕಾನೂನುಗಳು ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ಇದ್ದಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ. ಇಂದು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಅಪರಾಧದ ಸ್ವರೂಪ ಮತ್ತು ಅಪರಾಧಿಗಳು ಬಳಸುವ ನೂತನ ವಿಧಾನಗಳು ವಿಕಸನಗೊಂಡಿವೆ. ಇಂತಹ ಸನ್ನಿವೇಶದಲ್ಲಿ 19ನೇ ಶತಮಾನದ ವ್ಯವಸ್ಥೆಗಳು ಪ್ರಾಯೋಗಿಕವಾಗಿರಲಿಲ್ಲ. ಪರಿಣಾಮವಾಗಿ ಈ ಕಾನೂನುಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಅವುಗಳಿಗೆ ನಿಜವಾದ ಭಾರತೀಯ ಸ್ವರೂಪವನ್ನು ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳನ್ನು ಈಗ ಸಾಕ್ಷ್ಯವೆಂದು ಗುರುತಿಸಲಾಗಿದೆ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯಗಳನ್ನು ತಿರುಚುವುದನ್ನು ತಡೆಯಲು ಇಡೀ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನ್ಯಾಯಾಲಯಗಳು ಮತ್ತು ಪೊಲೀಸರು ಈಗ ನೇರವಾಗಿ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳು ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆದಿದ್ದು ನ್ಯಾಯದಾನಕ್ಕೆ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅಪರಾಧಿಗಳನ್ನು ಹಿಡಿಯುವಲ್ಲಿ ಉಂಟಾಗುತ್ತಿದ್ದ ಅನಗತ್ಯ ವಿಳಂಬವನ್ನು ನಿವಾರಿಸುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದ್ದವು. ಡಿಜಿಟಲ್ ಪುರಾವೆ ಮತ್ತು ತಂತ್ರಜ್ಞಾನದ ಮುನ್ನಡೆಯು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಹೆಚ್ಚಿನ ನೆರವು ನೀಡುತ್ತಿದೆ. ಹೊಸ ಕಾನೂನುಗಳ ಅಡಿಯಲ್ಲಿ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಸಂಘಟನೆಗಳು ಇನ್ನು ಮುಂದೆ ಕಾನೂನಿನ ಸಂಕೀರ್ಣತೆಗಳನ್ನು ತಮಗೆ ಅನುಕೂಲಕರವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಾನೂನುಗಳು ಪ್ರತಿಯೊಂದು ಇಲಾಖೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸಿವೆ ಮತ್ತು ದೇಶದ ಪ್ರಗತಿಯನ್ನು ವೇಗಗೊಳಿಸಿವೆ. ಕಾನೂನು ಅಡೆತಡೆಗಳ ನಿವಾರಣೆಯು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿದ್ದು ಹೂಡಿಕೆಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ. ಈ ಹಿಂದೆ ನ್ಯಾಯಾಲಯದ ವ್ಯಾಜ್ಯಗಳು ವರ್ಷಗಟ್ಟಲೆ ಎಳೆಯಬಹುದು ಎಂಬ ಭೀತಿಯಿಂದ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದ್ದರು. ಆತಂಕ ಈಗ ದೂರಾಗಿದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಮೊದಲ ಬಾರಿಗೆ ಭಯೋತ್ಪಾದನೆ, ಸಂಘಟಿತ ಅಪರಾಧ ಮತ್ತು ಗುಂಪು ಹಲೆಯನ್ನು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸ್, ನ್ಯಾಯಾಂಗ ಮತ್ತು ಪ್ರಾಸಿಕ್ಯೂಷನ್ಗೆ ಸಮಯದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದು ಮೊದಲನೆಯದ್ದಾಗಿದೆ. ಪೊಲೀಸ್, ಜೈಲುಗಳು, ನ್ಯಾಯಾಂಗ, ಪ್ರಾಸಿಕ್ಯೂಷನ್ ಮತ್ತು ವಿಧಿ ವಿಜ್ಞಾನ, ಈ 5 ಸ್ತಂಭಗಳನ್ನು ಡಿಜಿಟಲ್ ರೂಪದಲ್ಲಿ ಪರಸ್ಪರ ಸಂಪರ್ಕ ಕಲ್ಪಿಸಲಾಗಿದೆ. ವ್ಯಾಪಕ ಸಮಾಲೋಚನೆಯಿಂದ ಮೂಡಿಬಂದ ಸ್ವತಂತ್ರ ಭಾರತದ ಸ್ವಂತ ನ್ಯಾಯ ಸಂಹಿತೆ ಸಂವಿಧಾನದ ಆಶಯದಿಂದ ಪ್ರೇರಿತಗೊಂಡು ಮತ್ತು ಸಂವಿಧಾನದ 75ನೇ ವರ್ಷದ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಜುಲೈ 1, 2024 ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದು ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಆದರ್ಶಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಟ್ಟಂತಹ ಒಂದು ದೃಢ ಹೆಜ್ಜೆಯಾಗಿದೆ. ದೇಶದ ಈ ಹೊಸ ನ್ಯಾಯ ಸಮಿತಿಯು ತನ್ನದೇ ಆದ ಸಮಗ್ರ ದಾಖಲೆಯಾಗಿರುವಂತೆಯೇ ಇದನ್ನು ರೂಪಿಸುವ ಪ್ರಕ್ರಿಯೆಯೂ ಅಷ್ಟೇ ವ್ಯಾಪಕವಾಗಿತ್ತು. ಇದು ದೇಶದ ಪ್ರಖ್ಯಾತ ಸಂವಿಧಾನ ತಜ್ಞರು ಮತ್ತು ನ್ಯಾಯಶಾಸ್ತ್ರಜ್ಞರ ಸಮರ್ಪಿತ ಪ್ರಯತ್ನಗಳನ್ನು ಒಳಗೊಂಡಿದೆ. ಈ ಕಾನೂನಿನಲ್ಲಿ ಭಾರತೀಯತೆಯ ಮನೋಭಾವವನ್ನು ತುಂಬಲು ಕೇಂದ್ರ ಸರ್ಕಾರವು 2019ರಿಂದಲೇ ವ್ಯಾಪಕವಾದ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ನ್ಯಾಯಾಧೀಶರು, ಕಾನೂನು ವಿಶ್ವವಿದ್ಯಾಲಯಗಳು, ಸಂಸತ್ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು, ಕಾನೂನು ತಜ್ಞರು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರರೊಂದಿಗೆ ಚರ್ಚೆಗಳನ್ನು ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಸಾಲನ್ನು ಪರಿಶೀಲಿಸಿದರು. ಬೆಜ್ ಬರುವಾ, ವಿಶ್ವನಾಥನ್, ಮಳಿಮಠ್ ಮತ್ತು ಮಾಧವ ಮೆನನ್ ಸಮಿತಿಗಳ ಶಿಫಾರಸುಗಳನ್ನು ಹಾಗೆಯೇ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 2005ರ 111, 2006ರ 110 ಮತ್ತು 2011ರ 146ನೇ ವರದಿಗಳನ್ನು ಮತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು, ನ್ಯಾಯಾಧೀಶರು, ನ್ಯಾಯಾಂಗ ಮತ್ತು ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕಾನೂನಿನ ಚೌಕಟ್ಟನ್ನು ನಿರ್ಮಿಸಲಾಯಿತು. ಸಂಸತ್ತಿನಲ್ಲಿ ಇದು ಅಂಗೀಕಾರಗೊಂಡು ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತ ನಂತರ ಪ್ರತಿಯೊಬ್ಬ ನಾಗರಿಕನು ಸ್ವತಂತ್ರ ಭಾರತದ ಕಾನೂನುಗಳೊಂದಿಗೆ ಪರಿಚಿತನಾಗುವುದನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಮಾಣದ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಹೊಸ ಅಪರಾಧ ನ್ಯಾಯ ಸುಧಾರಣಾ ಕಾನೂನುಗಳಲ್ಲಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಇದು ಅತ್ಯಗತ್ಯವಾಗಿತ್ತು, ಏಕೆಂದರೆ ಇಡೀ ವ್ಯವಸ್ಥೆಯು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೆ ತಂದಿದ್ದ 163 ವರ್ಷ ಹಳೆಯ ಐಪಿಸಿ, 125 ವರ್ಷ ಹಳೆಯ ಸಿಆರ್ಪಿಸಿ ಮತ್ತು 150 ವರ್ಷ ಹಳೆಯ ಎವಿಡೆನ್ಸ್ ಆಕ್ಟ್ ಆಧರಿಸಿ ಕಾರ್ಯನಿರ್ವಹಿಸುತ್ತಿತ್ತು. ವಸಾಹತುಶಾಹಿ ಕಾಲದ ಕಾನೂನುಗಳಿಗಿಂತ ಭಿನ್ನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಳೆಯ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗಿಂತ ರಾಜದ್ರೋಹ, ಸರ್ಕಾರಿ ಖಜಾನೆ ಲೂಟಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ನಿಬಂಧನೆಗಳೇ ಮೇಲುಗೈ ಸಾಧಿಸಿದ್ದವು. ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ 358 ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ 511 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. 21 ಅಪರಾಧಗಳನ್ನು ವ್ಯಾಖ್ಯಾನಿಸುವ ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 41 ಸೆಕ್ಷನ್ಗಳು ಈಗ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ಒಳಗೊಂಡಿವೆ. 82 ಅಪರಾಧಗಳಿಗೆ ವಿಧಿಸುವ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಮತ್ತು 25 ಅಪರಾಧಗಳಿಗೆ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯ ರೂಪವಾಗಿ ಪರಿಚಯಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ 7 ದಶಕಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಎದುರಿಸಿದ ಸವಾಲುಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸಲಾಯಿತು. ಕಾನೂನಿನ ಪ್ರತಿಯೊಂದು ಆಯಾಮವನ್ನು ಅದರ ಪ್ರಾಯೋಗಿಕ ಅನ್ವಯಿಕೆ ಮತ್ತು ಭವಿಷ್ಯದ ಪ್ರಸ್ತುತತೆಗಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಸಮುದ್ರ ಮಂಥನದಂತಿದ್ದ ಈ ಕಠಿಣ ಮಂಥನ ಪ್ರಕ್ರಿಯೆಯಿಂದಲೇ ಅಮೃತ ಕಾಲಕ್ಕಾಗಿ ಅಮೃತ ಧಾರೆಯಂತೆ ಈ ಭಾರತೀಯ ನ್ಯಾಯ ಸಮಿತಿಯು ಹೊರಹೊಮ್ಮಿತು. ಇಂತಹ ಅಪಾರ ಸಹಯೋಗದಿಂದ ಮೂಡಿಬಂದ ಭಾರತದ ಈ ಹೊಸ ನ್ಯಾಯ ಸಂಹಿತೆಯು ದೇಶದ ನ್ಯಾಯದಾನದ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಿದೆ ಎಂದು ಸಾಬೀತಾಗುತ್ತಿದೆ. ಜುಲೈ 1, 2024 ಈ ಕಾನೂನುಗಳ ಅನುಷ್ಠಾನದೊಂದಿಗೆ ಬ್ರಿಟಿಷ್ ರಾಜ್ ಮತ್ತು ವಸಾಹತುಶಾಹಿ ಯುಗದ ಗುಲಾಮಗಿರಿಯ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಯಿತು. ಸಂಪೂರ್ಣವಾಗಿ ಸ್ಥಳೀಯ ಕಾನೂನು ಚೌಕಟ್ಟನ್ನು ಜಾರಿಗೆ ತರಲಾಯಿತು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ 531 ಸೆಕ್ಷನ್ಗಳು ಇವೆ. ಆದರೆ 1973 ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ 484 ಸೆಕ್ಷನ್ಗಳಿದ್ದವು. ಇದರಲ್ಲಿ 14 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 177 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗಿದೆ. 9 ಹೊಸ ಸೆಕ್ಷನ್ಗಳು ಮತ್ತು 39 ಹೊಸ ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 44 ಹೊಸ ಸೃಷ್ಟೀಕರಣಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ. 35 ಸೆಕ್ಷನ್ಗಳು ಈಗ ನಿರ್ದಿಷ್ಟ ಸಮಯದ ಮಿತಿಗಳನ್ನು ಒಳಗೊಂಡಿವೆ. 35 ಆಡಿಯೋ ವಿಡಿಯೋ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ. ಜೂನ್ 30, 2024 ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನುಗಳು ಸ್ವತಂತ್ರ ಭಾರತದ ಮನೋಭಾವಕ್ಕೆ ಧಕ್ಕೆ ತರುವಂತಹ ಆಕ್ಷೇಪಾರ್ಹ ಪದಾವಳಿಗಳನ್ನು ಹೊಂದಿದ್ದವು. ಆದರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಇದೇ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಈ ಹಳೆಯ ಕಾನೂನಿನಲ್ಲಿದ್ದಂತಹ ಪದಾವಳಿಗಳೆಂದರೆ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಬ್ರಿಟಿಷ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಲಂಡನ್ ಗೆಜೆಟ್, ಜೂರಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್, ಹರ್ ಮ್ಯಾಜಿಸ್ಟ್ರೀಸ್ ಗವರ್ನಮೆಂಟ್, ಲಂಡನ್ ಗೆಜೆಟ್ ಸೂಚಿಸಿದ ಪ್ರಕ್ರಿಯೆಗಳು, ಬ್ರಿಟಿಷ್ ಕ್ರೌನ್, ಇಂಗ್ಲೆಂಡ್ ನ್ಯಾಯಾಲಯಗಳ ಸಂಪ್ರದಾಯಗಳು ಮತ್ತು ಬ್ಯಾರಿಸ್ಟರ್ ಎಂಬ ಪದಗಳು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಈಗ 170 ನಿಬಂಧನೆಗಳು ಇವೆ. 1872 ಮೂಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನಲ್ಲಿ 167 ಸೆಕ್ಷನ್ಗಳಿದ್ದವು. 24 ನಿಬಂಧನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. 2 ಹೊಸ ಸೆಕ್ಷನ್ಗಳು ಮತ್ತು 6 ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದ್ದು 6 ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿತು. ಈ ಕಾನೂನಿನ ಸಂಪೂರ್ಣ ಅನುಷ್ಠಾನದೊಂದಿಗೆ ತಾರೀಖ್ ಪೇ ತಾರೀಖ್ ಅಂದರೆ ಮುಂದೂಡಿಕೆಯ ಮೇಲೆ ಮುಂದೂಡಿಕೆ ಎಂದು ಪ್ರಸಿದ್ಧವಾಗಿದ್ದ ಅಂತ್ಯವಿಲ್ಲದ ನ್ಯಾಯಾಲಯದ ಮುಂದೂಡಿಕೆಗಳ ಯುಗಕ್ಕೆ ಮುಕ್ತಿ ಸಿಕ್ಕಿದೆ. ಯಾವುದೇ ಸಂತ್ರಸ್ತರಿಗೆ 3 ವರ್ಷಗಳ ಒಳಗಾಗಿ ನ್ಯಾಯ ಸಿಗುವುದನ್ನು ಖಾತ್ರಿಪಡಿಸುವ ನ್ಯಾಯಾಂಗ ವ್ಯವಸ್ಥೆಯನ್ನು ಈಗ ದೇಶದಲ್ಲಿ ಸ್ಥಾಪಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ ಭಾರತದ ಈ ಹೊಸ ಕಾನೂನುಗಳು ನ್ಯಾಯದಾನದ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ದು, ಈ ಬದಲಾವಣೆಯನ್ನು ಈಗ ಪ್ರತಿಯೊಬ್ಬ ನಾಗರಿಕನು ನೇರವಾಗಿ ಅನುಭವಿಸುತ್ತಿದ್ದಾನೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಮಿತಿಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಹೊಸ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಮೂಲಕ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿಸಿದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನ ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಮತ್ತು ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಮಿತಿಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನೈಜವಾದ ಸಾಮಾಜಿಕ ನ್ಯಾಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಬರಹ ಕೃಪೆ ನ್ಯೂ ಇಂಡಿಯಾ ಸಮಾಚಾರ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗೆ ಸಂವಾದ. ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ ನಮ್ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು.
1: ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು. ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಿದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ.
2: ಮೊದಲನೇದಾಗಿ ನನ್ನ ಜನ್ಮದಾತರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ ಕ್ರೀಡೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಗಲೇ ಇರ್ಕೊಂಡಿತ್ತು.
1: ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕ್ರೀಡಾಪಟು ಇದ್ರಾ?
2: ಇಲ್ಲ ಮೇಡಮ್, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ, ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂಥವರು, ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಹರಿಕಥೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದೀವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಡ್ಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72 ಆಸ್ಪಾಸಲ್ಲಿ. ಸೊ ಆಗ 3-4 ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಡ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಬೇಗ ಮುಗಿಸ್ಬಿಡೋ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನಗೆ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ, ಬೇಗ ಮುಗಿಸೋಣ, ಆಟಾಡಕ್ ಹೋಗೋಣ ಅಂತೇಳಿ. ಸೊ ಆ ತರ ಓಟ ಕೈತೋಟದ ಮೂಲಕ ನೀರು ಹಾಕೋ ಮೂಲಕ ಓಟ ನನಗೆ ಸೇರ್ಕೊಂತು.
1: ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳ್ಬೋದು, ಕ್ರೀಡಾಸಕ್ತಿ ಬೆಳೀಲಿಕ್ಕೆ.
2: ಹೌದೌದೌದು.
1: ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ ಬೀರ್ಮಾನ್ ಹಳ್ಳಿ ಅಂತ. ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ, ಈ ಚಿನ್ನಿ ದಾಂಡ ಆಗಿರ್ಬೋದು, ಖೋಖೋ, ಕಬಡ್ಡಿ, ಕುಂಟೆಬಿಲ್ಲೆ, ಇಂಥವೆಲ್ಲ ಆಟ ಆಡ್ತಾ ಇರ್ತಾರೆ. ಆ ಆಸಕ್ತಿ ಇತ್ತ ನಿಮ್ಗೆ?
2: ಆಕ್ಚುಲಿ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲಿ ನಾವು 70ರ ದಶಕದಲ್ಲಿ ಏನೇನು ಆಟಗಳಾಡಿದ್ವು ಇವತ್ತು ಸಂಪೂರ್ಣವಾಗಿ ಅವು ನಶಿಸೋದು, ಅದ್ರ ಹೆಸರುಗಳು ಗೊತ್ತಿಲ್ಲ. ತಾವು ಅದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಆ ಮೂಲಕ ಹೇಳ್ತೀವಿ ನಾವು ಆಡಿರೋ ಆಟಗಳು: ಕೋಲ್ ಜಿಮ್ ಆಟ, ಸೂರ್ ಚೆಂಜಾಟ, ಲಗೋರಿ, ಅಚ್ಚಂಕಾಯಿ, ಕೋತಿ ಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದ ಅಂತೆ, ಲೆಕ್ಕವಿಲ್ಲದಷ್ಟು.
1: ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
2: ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ.
1: ಅಂದ್ರೆ ಅವಾಗೆಲ್ಲ ಟಿವಿ ಇರಲಿಲ್ಲ ಮನೆಯಲ್ಲಿ. ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ.
2: ಹೌದು, ಅವಳ ಜೊತೆಲ್ಲೇ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1963 ಇಸ್ವಿಯಲ್ಲಿ. ನಾವು ಹುಟ್ಟಿರೋದು 1966. ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲಲ್ಲೇ, ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತ ನಾವು.
1: ಅದೃಷ್ಟವಂತರೆ ಅಂತ ಹೇಳಬೇಕು, ಯಾಕಂದ್ರೆ ಈಗ ಬೆಳಕಿನಲ್ಲಿ ನಾವು ಬದುಕ್ತಾ ಇರೋದು, ಹೊರಗಿನ ಪ್ರಭಾವಗಳು ನಮ್ಮ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ.
2: ನಿಜ,
1: ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ.
2: ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಳೆದುಕೊಳ್ತಾ ಇರೋ ಸಮಾಜ, ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ಲದೆ ಈಗಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏನಣ್ಣ ಚಪ್ಪಲಿ ಇಲ್ಲ ಓಡಾಡ್ತಾ ಇದೆ ಹಾಗೆ ಹೇಗೆ ಅಂತೇಳಿ. ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಮಣ್ಣಿನ ಸಂಪರ್ಕವಿಲ್ಲದೇನೆ ನಾವು ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಸಿಗಾಕೊಳ್ಳೋ ಅವಕಾಶಗಳು ಬಹಳಷ್ಟಿದಾವೆ. ಭೂತಾಯಿ ನಮ್ಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ತಾಕು, ನನ್ನ ತಾಯಿ ಅಲ್ವೇ. ಎಲ್ಲವನ್ನು ಸಹಿಸಿ ನಮ್ಮನ್ನು ಬದುಕಿಸುವಂತ ಏಕೈಕ ತಾಯಿ ಅಂದ್ರೆ ಭೂತಾಯಿ. ನಮಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನ ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಷ್ಟೇ.
1: ಅಲ್ಲ, ನಾವೆಲ್ಲ ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ. ಆಕೆನೇ ಸಲ ಹೋದಲ್ವಾ ನಮ್ಮನ್ನ?
2: ನಿಜ ನಿಜ ನಿಜ. ಬಹಳಷ್ಟು ಸಾರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವ್ರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್. ಆ ಸೈಕಲ್ ಇಟ್ಟರೆ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗಿನ ಸೈಜ್ ಸೈಕಲ್ ಏನು ಇಲ್ಲ, ಒದ್ದಿದ್ದು 22 ಇಂಚ್ ಸೈಕಲ್ ಅಷ್ಟೇ ಇದ್ದಿದ್ದಲ್ವಾ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲು ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ಗಾಯದ ಮೇಲೆ ಮಣ್ಣು ಸುರಿದು ಬಿಡೋದು, ಏನು ನೀವು ಭೂತಾಯಿ ಸಲಿಸ್ತಾರೆ, ಬರೀ ಮಣ್ಣಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿ ಅಡಿಗೆ, ಎಸ್, ನೆಲ ಸಂಸ್ಕೃತಿ ಮತ್ತು ಭೂಮಿ ಅಡಿಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ ಬೇಕಾದಷ್ಟು ತಂದ್ಕೊಂಡಿದ್ದೀವಿ.
1: ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು.
2: ಓಟದ್ದು,
1: ಓಟದ್ದಾಯ್ತು. ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ, ಮನೆಯಲ್ಲಿ ಪಾಲಕರು ಒಪ್ಪಿದ್ರ ಅದ್ರ ಬಗ್ಗೆ?
2: ಇಂದಿಗೂ ಒಪ್ಪಲಿಲ್ಲ.
1: ಯಾಕೆ? ಒಳ್ಳೆ ಹವ್ಯಾಸ ಅಲ್ಲ.
2: ಯಾಕಂದ್ರೆ ನಮ್ಮ ತಂದೆ ಅವ್ರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವ್ರಿಗೆ ಆಸಕ್ತಿ ಇಲ್ಲ. ಅದರಿಂದನೇ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗಲಿಲ್ಲ. ಅಂದಿನ ಕಾಲದಲ್ಲಿ ಕಾಲೇಜು, ಹೈಸ್ಕೂಲ್ ಪಿರಿಯಡ್ ಎಲ್ಲರೂ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ, ನನಗಿಷ್ಟ ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲಲ್ಲೆಲ್ಲ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದು ಬರೀ 2 ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ. ಹೈಸ್ಕೂಲ್ ಬರುವಾಗ ಯೂನಿಫಾರ್ಮ್ ಏನೂ ಇಲ್ಲ ಅನ್ಕೊಳ್ರಿ. ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇದ್ದಾಗ, ಅಂತ ಸಂದರ್ಭದಲ್ಲಿ ಇಂಟರ್ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದ್ ದಿವಸ ನಾನು ಓಟಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೇರದಲ್ಲಿ ನನ್ನ ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ಸಿ ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದ್ದಾರೆ, ಹೆಗಲ್ ಮೇಲೆ ಟೋಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ ಓಡೋ ಓಡೋ ಅಂತೇಳಿ ಪಟಾಪಟಿ ನಿಕ್ಕರಲ್ಲಿ ಓಡ್ತಾ ಇದ್ರೆ ನನಗೆ ಕೀಳರ್ಮೆ, ಇವೆಲ್ಲ ಹಿಂಗ ಎಂತಾರಲ್ಲ ಅಂತೇಳಿ. ಗೆದ್ರು ಕೂಡ ಸಮಾಜ ನಮ್ಮನ್ನ, ಅಂದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದು ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ.
1: ಶಿಕ್ಷಣ ಕಲೀಲಿ ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನು?
2: ಅದಕ್ಕಿಂತ ಏನು, ಅವರು ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು ಪ್ರತಿಯೊಂದಕ್ಕೂ ಕೂಡ. ದೇವರು ನಮ್ಮನ್ನ ಹೇಗೆ ಉಳಿಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮಗೆ ಯಾವುದ್ರ ಮಹತ್ವ ಹೀಗೆ ಆಗ್ಬೇಕಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನು ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡು ತಗೊಂಬಂದು ನನ್ನ ಊರಿಗೆ ಕೊಟ್ಟ ಮಹಾನುಭಾವ. ಹಂಗ ಅವರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತೆ ನಾವೆಲ್ಲರೂ ಅದರಲ್ಲೇ ಬದುಕ್ತಾ ಇದ್ದೀವಿ. ಬೇಸ್ಮೆಂಟ್ ಇತ್ತು, ಆದರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ. ನಮಗೆ ಇದು ಹೆಗಲೇರ್ಕೊಂತು, ಸೈಕಲ್ಲು ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್, ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರು ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆಲಿ ಸೇರ್ಕೊಂಡು, ಇವೆರಡು ನನ್ನ ಹೆಗಲಿಗೆ ನನಗೆ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವನು ನನ್ನನ್ನು ಬಿಡಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂರಿಸಿದ್ದಾವೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು, ಅದಕ್ಕೆ ಹೇಗೆ ಆಯ್ಕೆ?
2: ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008. ಮೂಲತಃ ನಾನು ಕುಸ್ತಿಪಟು,
1: ಕುಸ್ತಿ ಓಟಕ್ಕಿಂತ ಮುಂಚೆ ಕುಸ್ತಿಪಟು ನೀವು
2: ಗರಡಿ ಮನೆ
1: ಹೌದು ಗರಡಿ ಮನೆ
2: ಪಕ್ಕದೂರಲ್ಲಿ ಇತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಗಳಿದ್ದು ಮೇಡಮ್ ಕುಸ್ತಿ. ಯಾಕಂದ್ರೆ ಹೈಸ್ಕೂಲ್ ಅಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ HMT ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನೇ ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು, ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ ಯಾವುದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದು ಲಂಗೋಟಿದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ, ಒಂದು ಇಲ್ಲ, ಇದು ಕೊಟ್ಬಿಡೋಣ. ನಾನು ಗರಡಿ ಮನೆ ಕಡೆ ಹೊರಟೆ.
1: ಎಷ್ಟೇ ವಯಸ್ಸು ಅವಾಗ ನಿಮಗೆ?
2: SSLC ಅಂದ್ರೆ 16-17 ವರ್ಷ. SSLC ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ ಪಿ ಸಿ ಬಂದ ತಕ್ಷಣ ಗರಡಿ ಮನೆಗೆ ಹೊರಟಿದ್ವಿ. ಸೊ ಅಲ್ಲಿ 500-500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಅದು ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನಗಿಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ, ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ ತರನೇ ಬಂತದ.
1: ಗರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲಿ ಒಬ್ರು ಉಸ್ತಾದ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟು ಆಗ್ಬೇಕಾದ್ರೆ ಹಾಲು, ಹೈನು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಇದಕ್ಕೂ ಖರ್ಚಿದ್ದೇ ಇರ್ತದೆ.
2: ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮಗೆ 90 ಅಥವಾ 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ನಮ್ಮನ್ನು ವಿಶೇಷವಾಗಿ ನೋಡ್ತಾ ಇದ್ರು ಕರ್ನಲ್ ನಾರಾಯಣ ಸ್ವಾಮಿ ಅಂತೇಳಿ, ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲಲ್ಲಿ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಕೊಡೋ, ಎಲ್ಲ ಎಲ್ಲರೂ ಗ್ಲಾಸ್ ಕೊಡೋರು, ನನಗೊಂದಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು.
1: ಹಾಗಾದ್ರೆ ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರಾ?
2: ಕುಸ್ತಿಪಟುವಾಗಿ ಯೂನಿವರ್ಸಿಟಿ ಲೆವೆಲ್, ಕಾಲೇಜು ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90ರಲ್ಲಿ ದೈ ಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ TCS ಹೊರಟ್ರು. ಸೊ ನಾನು ಒಬ್ಬನಿಗೇನೆ ಹಾಸ್ಟೆಲಲ್ಲಿ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡಬೇಕು, ನನಗಿದೆ ಆಸಕ್ತಿ. ಹಂಗೆ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈಹಿಕ ಶಿಕ್ಷಕನಾಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು ಕ್ರೀಡೆಯಲ್ಲನ್ನೋ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊರಟೆ ಚಿಕ್ಕಬಳ್ಳಾಪುರಕ್ಕೆ. ಒಬ್ಬನೇ ಹೊರಟಿದ್ದು. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ SP ಕಾಗಲೆ ಅಂತ ಪ್ರಿನ್ಸಿಪಾಲ್ ಅವರು ನನ್ನ ಒಂದು ವರ್ಷ ಅಭಿಮಾನದಿಂದ ನನ್ನನ್ನು ಸಾಕಿ ಸಲಹಿ ಶಿಕ್ಷಣ ಕೊಟ್ಟರು. ಅಲ್ಲಿ BCOM ಡಿಗ್ರಿ ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದೀನಿ, ಆಮೇಲೆ CPED ಮಾಡಿಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡಿಕೊಂಡೆ, ಯಾಕಂತಂದ್ರೆ ಕುಸ್ತಿ ಮಾಡಬೇಕು ಅಂತಂದ್ರೆ ನಮ್ಮ ಗರಡಿ ಮನೆ ಬೇಕಾಗ್ತದೆ, ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದರೂ ನೀಡಬಹುದು, ಜೊತೆಗೆ ಈ ಎರಡು ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳನ್ನ ತಂದ್ರಲ್ಲ, ಸೊ ನೀವು ಮೊದಲಿಗೆ ಯಾವ ದೇಶಕ್ಕೆ ಹೋಗಿದ್ರಿ?
2: ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭ ಆಯ್ತು 2008ರಲ್ಲಿ. ನಾನು ಸ್ಪರ್ಧೆಗೆ ಸುಮಾರು 1-4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008ರಲ್ಲಿ ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದು ಹೆಂಗಿತ್ತು ಅಂತಂದ್ರೆ, ರಕ್ತದೊಂದಿಗಿನ ಸೋಲು ನಂದು, ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಶೂ ಇತ್ತು. ಹಡಸ್ ಹೋಗಿ ಎಡು ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟೊಳಗ ಆ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲ, ಎಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ ಅಂದೇ ಅನ್ಕೊಂಡಿದ್ದು, ನಾವಿಲ್ಲೇ ನಿಲ್ಲಬೇಕು, ನಾವು ಗೆಲ್ಲಬೇಕು,
1: ವಿರೋಚಿತ ಸೋಲು ಅನ್ಬೋದು
2: ಡೆಫಿನೆಟ್ಲಿ. ಸೊ ಹಂಗಾಗಿ 2008ರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಓಟ, 2017ರವರೆಗೂ 7 ಬೀಳಿಲ್ಲ. 6 ವರ್ಷ ನನ್ನ ಕೈಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಪದಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರಂತರ 6 ವರ್ಷಗಳು ಸೋಲು ಅನುಭವಿಸಿ ಸೋಲ್ತಾ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ 1/2 ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ ಬರ್ತಾ ಬರ್ತಾ 2014ರಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡ್ ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನು ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಇಟ್ಕೊಳ್ತದೆ.
1: ಶ್ರೀನಿವಾಸ್ ಅವರೇ, ನೆನ್ಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕೋರು ಫ್ಲೈಟ್ ಹತ್ತಿ ಮಲೇಷ್ಯಾಕ್ ಹೋಗಿ ಅಲ್ಲಿಂದ ಪದಕವನ್ನ ತಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು?
2: ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗ್ಲೆ ಏನೋ ಒಂದು ರೋಚಕತೆ, ನಾನು ಆಕಾಶಕ್ಕೆ ಹಾರ್ತಾ ಇದ್ದೀನಲ್ವಾ. ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೇ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿ ಇಟ್ಕೊಂಡು ಇಲ್ಲಿವರೆಗೆ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬಾ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೆ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬಾ ಕಷ್ಟ ಅನಿಸ್ತದೆ. ಯಾಕಂತಂದ್ರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ, ಸ್ವಲ್ಪ ರೂಪದಲ್ಲ. ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಬಹಳಷ್ಟು ಸಾರಿ ಹುಚ್ಚಿಡಿದಿದೆ ಇವನಿಗೆ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಿಗ್ಗೆ 4:30 ಎದ್ದೇಳೋದು, 5 ಗಂಟೆಗೆ ಸೈಕಲ್ ಎತ್ಕೊಂಡೆ, 400ರಿಂದ ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ. ನನ್ನ ಪಾಡಿಗೆ ನಾನು ಬರ್ತೀವಿ, ಅಂದಿನಿಂದ ಏನು ನಡೀತೋ ಈ ದಿವಸನೂ ಅದೇ ನಡೆದಿರ್ತದೆ. 4:30 ಎದ್ದೇಳೋದು, 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ರು ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಜನ ಹೊರಟಿದ್ದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್, ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರ್ತೀನಿ ಅಂತ.
1: ಗೆದ್ದು ದೃಢ ವಿಶ್ವಾಸ ಇತ್ತು ಅವಾಗ,
2: ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ, ನಾನು ಆಗ್ಬೇಕು, ಆಗ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ, ತಮ್ಮ ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು ಮತ್ತೆ ಆ ವೈಮಾನಿಕ ಯಾನ ತುಂಬಾ ಖುಷಿ ಕೊಡ್ತು. ಅದೇ ತರ ಬಾಯಲ್ಲಿ ತೇವನು ಹಾರಿಸ್ತು ತಮಾಷೆಗೆ
1: ಖರ್ಚಾಯ್ತು.
2: ಮತ್ತೆ ಯಾನುವು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ. ನಾನು ಕಂಡಂತೆ ಮಾಯಾವಿ ಮಲೇಷಿಯಾ ಅಂತೇಳಿ.
1: ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ?
2: ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳಿಗೆ ಗೆದ್ದು ಬಂದ್ರೆ ನಮಗೆ ಹೋಗ್ ಬಂದ ಖರ್ಚು ಅವ್ರು ಕೊಟ್ಟಿದ್ದಾರೆ. ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾ ಅಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕ ಮಾನ್ಯ ಡಾಕ್ಟರ್ ಎಂ ಆರ್ ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು ಕೋಲಾರ ಜಿಲ್ಲೆ, ಮತ್ತೆ ಸುಬ್ಬು ಹೊಲಿಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್ ಜಾಯಿಂಟ್ ಡೈರೆಕ್ಟರ್ ಕರ್ನಾಟಕ ಕಚೇರಿ. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ಬರೋದಕ್ಕೆ ಬಹಳಷ್ಟು ಮನಸ್ಸುಗಳು ಕೆಲಸ ಮಾಡಿದ್ದಾವೆ.
1: ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ.
2: ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ ಆರು ವರ್ಷ ಎಂದು ನಾವು ನಿರಂತರ ಸೋತವು, ಅಂದೇ ಬಿಡಬೇಕಾಗಿತ್ತು, ಯಾವ್ದು ಬಿಡ್ಲಿಲ್ಲೋ ಮತ್ತೆ ಅದು ಸೋಲ್ ನಮ್ಮನ್ನು ಕಾಡಲೇ ಇಲ್ಲ. ಶ್ರೀಲಂಕಾ ಎರಡು ಬಾರಿ ಮಲೇಷ್ಯಾಗೆ ಹೋಗಿದ್ದಂತ. ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕವು ಜೊತೆಗೆ ಓಟ ಮತ್ತು ಕುಸ್ತಿ ಎರಡೂ ಪದಕಗಳನ್ನು ತಗೊಂಬಂದಿದ್ದ ನನ್ನ ದೇಶಕ್ಕೆ. ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆ ಜೊತೆಗೆ ಅದನ್ನ ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂಥದ್ದೇ ನಮ್ಮ ದೃಢತೆ.
1: ಈಗ ಸೈಕ್ಲಿಂಗ್ ಅಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ, ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ?
2: ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತೆಲ್ಲ ಸೈಕ್ಲ್ ನಾನು ನಿನ್ ಜೊತೆಲಿ ಇದ್ದೀನಲ್ಲ, 73 ನಾನು ನಿನ್ ಜೊತೆಲಿ ಇದ್ದೀನಿ. ಮತ್ತೆ ನಿನ್ನ ಆನಂದಕ್ಕಾಗಿ ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ ಇದ್ದೆ, ನಾನೇನ್ ಮಾಡಿದೆ, ನನ್ನ ಯಾಕೆ ನೀನ್ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕ ನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು. ಇವನನ್ನು ಬಳಸ್ಬೇಕು ನಾವು, ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ ನಾನು ನಾಸಿಕ್ ಅಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ. ನಾಸಿಕ್ ನ್ಯಾಷನಲ್ ಚಾಂಪಿಯಲ್ಲಿ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್ ಅಲ್ಲಿ.
1: ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್ ಸರ್, ನಿಮ್ದು ಎಷ್ಟು ಕೆಜಿ ವಿಭಾಗ?
2: 52 ಕೆಜಿ ವಿಭಾಗ ಮಾಡಿದ್ರು. ಸೊ ಅದರಲ್ಲೇ ಮಾಡಿರುವಂತದ್ದು. ಗುರು ಮತ್ತು ಸ್ಪರ್ಧಾಳು ಎರಡು ನನ್ನಲ್ಲೇ ಬಂದವು. ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು ಎರಡನ್ನು ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ, ನಾವು ಮಾಡಲೇಬೇಕನ್ನೋ ಅಚಲ ವಿಶ್ವಾಸ ಇದ್ದರೆ ಮಾಡ್ಬಿಡ್ಬೋದಲ್ಲ ಅನ್ನೋ ಉದ್ದೇಶ.
1: ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ, ಇದಕ್ಕೆ ಯಾರು ಪ್ರೇರಣೆ? ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ?
2: ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತಿದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಏರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನ್ ಕೊಡಕ್ ಸಾಧ್ಯ ಆಗ್ತದೆ ಅಂತಂದವಾಗ 2016 ನನ್ನ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದರೂ ಮಾಡ್ಬೇಕಲ್ವಾ? ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016 ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ.
1: ಎಷ್ಟು ಕಿಲೋಮೀಟರ್?
2: ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ಅಂದ್ರೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗ್ ಏನು ಎತ್ತ ಅಂತೇಳಿ. ಒಂದು ಕಡೆ ಕ್ರೀಡಾತನವನ್ನು ಉಳಿಸ್ಕೊಂಡು, ಒಬ್ಬ ಸ್ಪರ್ಧಿಯಾಗಿ ಉಳಿಸ್ಕೊಂಡು, ಇನ್ನೊಂದು ಕಡೆ ಸಮಾಜಮುಖಿ ಆಗ್ಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000
1: ಆ ವಿಷಯಗಳು ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರಿ ನೀವು.
2: ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022 ಕೋಲಾರದಿಂದ ಬೀದರ್ಗೊಂದು ಸೈಕಲ್ ಅಲ್ಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೇಜಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನ ಅರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ. ನಾನು ಮಾಡಬೇಕಾದ್ರೆ ಕೆಲಸ ನಾನು ಮಾಡ್ತಾ ಹೋಗೋಣ. ಸೊ ಅದಾದ ನಂತರ 2023 ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ ಕುಲಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮಗೆ. ಆದ ನಂತರ 24 ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025 ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಮ್, ನಿನಗೂ ಕೂಡ ಒಂದು ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವ ದಾಖಲೆ ಮಾಡೋಣ ಅಂತೇಳಿ 2018 ಗೂಗಲ್ ನೋಡಿದೆ ಮೇಡಮ್. ಪಂಜಾಬ್ ನಾನೊಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವ ದಾಖಲೆ ಮಾಡಿದ್ದಾನೆ. ನಾನು 18 ನೋಡಿದೆ ಅದನ್ನ. 12 ತಡೆರಹಿತ 202 ಸೈಕ್ಲಿಂಗ್ ಇತ್ತು. ಅದನ್ನ ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್
1: ನಿರಂತರವಾಗಿ ಊಟ ತಿಂಡಿ ಎಲ್ಲ ಬಿಟ್ಟು.
2: ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018 2025 7 ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರ 2 ಅಥವಾ 3 ಸೈಕಲ್ ಮೇಲೆ 12 ಕೂತಿರುವಂತ ಸವಾಲನ್ನು ಎದುರಿಸ್ತಾ 2025 12 202 ಮಾಡಿದಾನೆ. ನಾವು 2025 ಮಾರ್ಚಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 11:15 ಆ ವಿಶ್ವ ದಾಖಲೆ ಮಾಡಿದೆ. 45 ಮುಂಚಿತವಾಗಿನೇ 254 ಕ್ರಮಿಸುವ ಮೂಲಕ ಒಂದು ವಿಶ್ವ ದಾಖಲೆಯನ್ನ ನನ್ನ ಬೀರುಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಬಂದ್ವಿ.
1: ಅಭಿನಂದನೆಗಳು ಸರ್, ವಿಶ್ವ ದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ.
2: ಆ ಸೈಕ್ಲಿಂಗ್ ವಿಶ್ವ ದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು.
1: ಸರ್, ಈಗ ನೀವು ನಿರಂತರವಾಗಿ 5,000 ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲೆ ಇಟ್ಟು ಇಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಲ್ಲಿತ್ತದೆ, ಇವೆಲ್ಲ ನೀವು ಅನುಭವಿಸಿದ್ದೀರಲ್ಲ, ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ
2: ಸರ್. ವಿಶೇಷವಾಗಿ ವಿಶ್ವ ದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ ಮೇಡಮ್. ರಾತ್ರಿ 8 ಬಿಟ್ಟು ಬೆಳಿಗ್ಗೆ 8 ಸೇರೋಣ ಅಂತೇಳಿ.
1: ಬಿಸಿಲು
2: ಜೊತೆಗೆ, ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದೀವಿ, ಬಿಸಿಲು ಇರ್ತದೆ. ಜೊತೆಗೆ ನಾವು ಬೆಂಗಳೂರು ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ ಗಳು ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಟ್ರಾಫಿಕ್ ಅನ್ನು ತಪ್ಸ್ಕೊಳ್ಳೋಕೆ ಮತ್ತು ಬಿಸಿಲು ತಪ್ಸ್ಕೊಳ್ಳೋಕೆ ರಾತ್ರಿನ ಆಯ್ಕೆ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರಿಬ್ಬರು ಇರ್ತಾರೆ ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ. 3-3.5 ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಲಿಸ್ಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ ನಿಲ್ಲಿಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಇರ್ತದೆ. ಯಾಕೆ ಸಾಕಾಗಿರ್ತದೆ ಅಂದ್ರೆ 100 ಓಡೋನಿಗೆ ಫಿನಿಶಿಂಗ್ ಅಲ್ಲಿ 5 ಕಷ್ಟ ಅನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ನನ್ನ ದೇಹಕ್ಕೆ ಇಷ್ಟು ದೂರ ಬಂದಿದ್ಯಾ,
1: ದಯವಿಟ್ಟು
2: ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಏನಾದ್ರೂ ಮಾಡಯ್ಯ, ಬಿಡ್ಬೇಡಪ್ಪ, ದಯವಿಟ್ಟು ನನ್ನ ಸಪೋರ್ಟ್ ಮಾಡಯ್ಯ ಅಂತೇಳಿ. ಅಂದ್ರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದ್ರೆ ದೇಹ ಮತ್ತು ಮನಸ್ಸುಗಳನ್ನ ಬೇರ್ಪಡಿಸಿಕೊಳ್ಬೇಕು. ಅವೆರಡೂ ಒಂದಾದ್ರೆ ಮ್ಯಾಚಪ್ ಆಗ್ತದೆ, ಅವು ಕೆಲಸ ಮಾಡೋದಿಲ್ಲ.
1: ಸಾಕಾಗಿರ್ತದೆ ದೇಹ ಬೇಡ ಸಾಕು ಅಂತ, ಮನಸ್ಸು ಇಲ್ಲ ಏನಾದ್ರೂ ಮಾಡ್ಬೇಕಲ್ಲ, ಗುರಿ ತಲುಪ್ಬೇಕಂದ್ರೂ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ಬಿಡ್ಬೋದು, ನಾವು
2: ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಮೈಸೂರಿಗೆ ಹೋದಾಗ ನಾವು ಏನ್ ಗುರುಮುಟ್ಟಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ, ಒಂದು ವಿಶ್ವ ದಾಖಲೆ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ. ಮತ್ತೆ ನಾನು ನಿಂದು ತಿರುಗಿ ನೋಡಿದ್ರೆ ನಾನು ಇದ್ ಮಾಡಿದ್ನಲ್ಲ ಅನಿಸ್ತದೆ.
1: ಒಂದು 7-8 ಶ್ರಮ ಇತ್ತು ನಿಮ್ಗೆ, ಒಂದು ಗುರಿ ಇತ್ತು. ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳಬಹುದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ, ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ.
2: ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025 ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂತ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತವರು. ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗೌರವ ಪ್ರಶಸ್ತಿ, ಕ್ರೀಡಾಪಟು ಗದುಗೆ ಅವರು ಪ್ರಶಸ್ತಿ ಕೊಟ್ಟರು.
1: ಇಬ್ರು ಶ್ರೀನಿವಾಸ್
2: ಇಬ್ರು ಪಿಚ್ಚಳ್ಳಿ ಮತ್ತು ಬಿರ್ಮಾನಳ್ಳಿ. ಮತ್ತೆ ಜೊತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು. ತುಂಬಾ ಖುಷಿ ಅನಿಸ್ತಾ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂತ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಮನೋಜಿ
1: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ?
2: ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಇಂಥ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನ್ ಕೇಳ್ತಾ ಇದ್ರೆ ಇದಕ್ಕೆ ಉತ್ತರವಾಗಿ ಹೇಳುವಂಥದ್ದು, ನೀವು ತುಂಬಾ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ, ಯಾವುದೇ ದುರಾಭ್ಯಾಸಗಳಿಲ್ಲದೆ ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹ ದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂತ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂತ ಅತ್ಯುನ್ನತ ಕೊಡುಗೆ ನಾನು ಅನ್ಕೊಳ್ತೀನಿ. ಇದ್ದದ್ದನ್ನು ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ, ಯಾವುದೇ ಖರ್ಚಾಕೋ ಅವಶ್ಯಕತೆ ಇಲ್ಲ, ದೇಹ ತುಂಬಾ ಸದೃಢವಾಗಿರ್ತದೆ. ಅದನ್ನ ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಕೊಡೋ ಆಗೋದು ಬೇಕಾಗಿಲ್ಲ.

0: ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ನಮಗ್ ಬೇಕು ಅಂದಾಗ ಸಿಗಲ್ಲ, ಅದು ಸಿಕ್ಕಾಗ ನಮಗ್ ಬೇಕಾಗಿರಲ್ಲ,
1: ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ, ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳಿಗೆ ಒಳಪಡಬೇಡಿ. ನೀವು ಕ್ರೀಡಾತನವನ್ನು ಆವರಿಸಿಕೊಳ್ಳಿ, ಆಕರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ. ಸಂತೋಷ ಜೀವನ ಮಾಡ್ತೀವಿ, ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛ ಆರೋಗ್ಯದ ಸಿರಿತನ.
0: ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವ ಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
1: ಆಕಾಶವಾಣಿ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇಡೀ ಆಕಾಶವಾಣಿ ಕುಟುಂಬಕ್ಕೆ ವಂದಿಸ್ತ ನನ್ನ ಮಾತು ಮುಗಿಸ್ತೇನೆ.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
1: ತುಂಬಾ ತುಂಬಾ. 73 ಅಷ್ಟೇನೆ, ಇಲ್ಲಿವರೆಗೂ ಕೂಡ ನನ್ನ ಮನೆ ರೇಡಿಯೋ ಇದೆ. ನಾವು ಅದನ್ನ ಬಿಡೋದೇ ಇಲ್ಲ, ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳ್ಕೊಂಡು ಕೂತ್ಕೊಳ್ತಾ ಇದ್ದಿದ್ದು
0: ಚಿಕ್ಕವರಿದ್ದಾಗ.
1: ಹೌದೌದು, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ. ಆಸುಗಳು ಇನ್ನೂ ಐತೆ ಮೇಡಮ್ಜಿ, ಅದನ್ನ ನಾವು ಬಿಡೋಂಗೆ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೆ ಅವ್ರು ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ.
0: ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನ ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು.
1: ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿರಂಗ ಕೊಡ್ತೀರಿ, ಯುವಕರಿಗೆ ಯುವಾಣಿ ಕೊಡ್ತೀರಿ, ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದ.
0: ಚಿಕ್ಕಂದಿರ್ತಾ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ
1: ಆಕಾಶವಾಣಿ ವಿತರಿಸ್ತಾ ಇದ್ದೀವಿ,
0: ಬೇರೆಯವರು ಕೇಳಿ ಸ್ಫೂರ್ತಿ ಪಡೀತಾರೆ.
1: ತುಂಬಾ ಖುಷಿ ಅನಿಸ್ತದೆ ಮೇಡಮ್.
2: ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇತನ
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಕೇಳಿ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನವನ್ನು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರ್ FM ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಇಶ್ಕ್ ಚಿತ್ರದ ಗೀತೆ. ರಾಹತ್ ಇಂದೋರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್.

ಉದಿತ್ ನಾರಾಯಣ್ ಮತ್ತು ಅಲ್ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ದಿಲ್ ತೋ ಪಾಗಲ್ ಹೈ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉತ್ತಮ್ ಸಿಂಗ್.

ಕಾರ್ಯಕ್ರಮದ ಮುಂದಿನ ಗೀತೆ ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್. ಖಯಾಮತ್ ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಗ್ನಿಕ್.

ಸೈಯದ್ ಖಾದ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್. ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕಭಿ ಅಲ್ವಿದಾ ನಾ ಕೆಹನಾ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಇಶಾನ್ ಲಾಯ್.